ರೇಡಿಯೋ ನಿನಾದ 90.4 ಎಫ್ಎಂ, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಮಾತ್ರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.

ಇದೀರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ ಸುರೂತ ತಿಂಗಳ ಸಂಪಿನ ನಾಲ ಮತ್ತು ವಾರತ್ತು ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನೆ ಚೊಮ್ಮೆ ವಿಚಾರಂಗ ಶೇರ್ ಹಾಕೋ ಇದೊರು ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರ ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಳ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಳ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು. ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97314 0804 ಫೋನ್ ನಂಬರ್ ಕೊಡೋರ 97314 0804
3: ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ ಅವರ ಜೊತೆ ಮಾತುಕತೆ.
4: ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ ಮೂರನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪ್ರಿಕಡಬ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕೆಲಸ ಸಿಕ್ಕದಲ್ಲೇ ನಮ್ಮ ಊರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ಎಲ್ಲ ಮರೆತರೆ ಜಾಸ್ತಿ ಅಂತರಲ್ಲಿ ಜರ್ಮನ್ದ ಇಂಟರ್ನ್ಯಾಷನಲ್ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು ಮಾಡೆಲಿಂಗ್ ಮ್ಯಾರಥಾನ್ ಲಿ ಭಾಗವಹಿಸಿದ್ದು ಈ ಗ್ಲೋಬಲ್ ಲೆವೆಲ್ಲಿ ಸಾಧನೆ ಅಲ್ಲದೆ ಸೋಷಿಯಲ್ ಮೀಡಿಯಲ್ಲ ಸುಮಾರು ಇಂದಿನ ಬಂದಂತ ಒಂದು ಆಡು ಭಾಷೆ ಕುಂಬಾರ ಭಾಷೆ ಅಲ್ಲದೆ ಬೇರೆ ಬೇರೆ ರೀತಿಲಿ ನಿರೂಪಣೆ ಮಾಡಿದ್ದು ಅಲ್ಲದೆ ಟಿವಿ ಶೋ ಹೋಸ್ಟ್ ಮಾಡಿದ್ದು ರೈಡರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಒಬ್ಬ ಮಲ್ಟಿ ಟ್ಯಾಲೆಂಟ್ ಸಾಧಕಿಂದ ಹೇಳಲು ಕುಂಬಾರ ಸಮುದಾಯದ ಹೆಮ್ಮೆ ಮಣ್ಣದ ಭಾಷೆ ಸೊಗಡನ ಇಡೀ ಜಗತ್ತಿ ತೋರಿಸಿದಂತ ಒಬ್ಬರು ವಿಶೇಷ ಸಾಧಕಿ ಅದೇ ನಮ್ಮ ಸ್ಯಾಂಡಿ ಬುಜ್ಜಿ ಖ್ಯಾತಿದ ಸಂಧ್ಯಾ ಬೆಳ್ತಂಗಡಿ. ಇವರು ನಮ್ಮ ರೇಡಿಯೋ ನಿನ್ನದ ಸ್ಟುಡಿಯೋಲಿ ನಮ್ಮ ಟಿಂದುಳ್ಳವರು ಅವರಿಗೆ ಈ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡೋಳೆ.
5: ನಮಸ್ಕಾರ.
4: ನಾನು ಫಸ್ಟ್ ನೀವು ಲಾಗ್ ಮಾಡ್ತೀರ ಒಂದು ಸ್ಟೈಲ್ ಉಂಟು ನಿಮ್ಮದು, ಅದೊಂದು ಫಸ್ಟ್ ಹೇಳ್ತೀರಿ.
5: ಯಾಗಲ್ಲ, ಆಕ್ಚುಲಿ ನಾನು ಅದು ಎಂತೆಲ್ಲ ಪ್ಲಾನ್ ಮಾಡಿ ಮಾಡಗಲ್ಲ, ನಾ ಸಡನ್ ಆಗಿ ಹಿಂಗೇನೆ ಹೇಳತಿ ನಮಸ್ಕಾರ ನಾನು ಸಂಧ್ಯಾ ಅಂತ ಶುರು ಮಾಡಿದ್ದೆ. ಹಂಗೇನೆ ಸ್ಟಾರ್ಟ್ ಆತ ಎಲ್ಲ ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ, ಅದೇ ಹೇಳ್ತಿದ್ರ ಹಾ ನೀವು ಫಸ್ಟ್ ಗೆ ಹೇಳ್ತಿರಲ್ಲ ನಮಸ್ಕಾರ ನಾನು ಸಂಧ್ಯಾ. ಓಕೆ, ನಮಸ್ಕಾರ ನಾನು ಸಂಧ್ಯಾ.
4: ನಿರೂಪಣೆ ಮಾಡ್ತೀರಿ ಮತ್ತೆ ಲಾಗ್ ಮಾಡ್ತೀರಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯ ಅಂದ್ರೆ ಯಾವ ಟೈಮ್ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ?
5: ಎಂತರಂತಾರೆ, ನಂಗನ್ಸ್ತು ಅದೇ ನಾವು ಹೇಳ್ತಾ ಇಲ್ಲ ತಾಯಿಯೇ ಮೊದಲ ಗುರು ಅಂತ ಹೇಳಿ. ಅದೇ ಅಕ್ಕ, ನನ್ನ ಅಂಗನವಾಡಿ ಟೀಚರ್ ಬಂದು ನನ್ನ ಅಮ್ಮನೆ ಆಗಂದಿದ್ದಲ್ಲ ಶುರು ಮಾಡಿದ್ದ. ಇವನ್ ಅಂಗನವಾಡಿ ಏನಿರುತ್ತೆ ಚೆನ್ನ ಚೆನ್ನ ಡ್ಯಾನ್ಸ್ ಎಲ್ಲ ಇರುತ್ತೆ ಎಲ್ಲ ಹೋತದ. ಅದೇ ಅಂಬಿಕ ನಾನು 1ನೇ ತರಗತಿ ಮುಟ ಕನ್ನಡ ಮಾಧ್ಯಮ ಕಲ್ತಾಗ ಅಲ್ಲಿರುತ್ತಿಲ್ಲ ಆಸೆ, ಎಂತರ ಸ್ಟೇಜ್ ಪ್ರೋಗ್ರಾಮ್ ಇತ್ತಡೆಲ್ಲ ನನ್ನ ಕರೆಸ್ತಿದ್ರು. ಈಗ 5, 6, 7 ಮುಟ ಎಲ್ಲ ಸಾಂಸ್ಕೃತಿಕ ಮಂತ್ರಿ ಆಗಿ ಇದ್ ಮಾಡಿದ್ದೆ. ಆಗಲ್ಲ ಆಸೆ, ಎಂತಡಿ ಸ್ಟೇಜ್ ನಿತ್ತಡೆ ಎರಡು ಈಗ ಲಾಸ್ಟಿಂಗ್ ಸಿಕ್ಕಂಡಿಲ್ಲ ಜನ ಅನ್ನತಡ ಅಲ್ಲಿ ನಾವು ಒಂದು ಕವರ್ ಮಾಡಕ್ ಹೋತದ. ಆಗಂದಿತ ಶುರು ಆಯ್ತು ಸ್ಟೇಜ್ ಇಲ್ಲ ನಂಗೆಲ್ಲ ಒಂದು ಕನೆಕ್ಷನ್ ಹಂಗೆ ಸ್ಟಾರ್ಟ್ ಆಯ್ತು.
4: ನಿಮ್ಮ ಬಾಲ್ಯದ ನಿಮ್ಮ ಮನೆದ ತಾಯಿ ಅಲ್ಲದೆ ನಿಮ್ಮ ಈ ಅಂಗನವಾಡಿ ಟೀಚರ್ ಎಲ್ಲ ನಿಮ್ಮ ತಾಯಿ ಆಗಿದೆ, ಇದೆಂದ್ರೆ ನಿಮಗೆ ಒಂದು ಕಲಿಯಕ್ಕೆ ಒಂದು ಅವಕಾಶ
5: ಸಿಕ್ಕದು.
4: ಮಡಕೆ ಮಾಡಿದ ಕಲೆ ಬಗ್ಗೆ ನೀವು ಗೊತ್ತಿದ್ದೀರಿ ಆಗಿಬಿಡ್ಲಿರಿ. ಈ ಮಡಕೆ ಮಾಡ್ತಾ ಕಲೆ ಒಂದು ಹಾಕೊಂಡ್ರೆ ಅದಕ್ಕೆ ಒಂದು ಸ್ಮಾರ್ಟ್ ಸ್ಟೆಪ್ ಇರ್ತಿತ್ತು. ನೀವಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡುಳ್ಳಿರಿ, ನಿಮ್ಮ ಈ ಮಣ್ಣದ ಕಲೆದ ಬಗ್ಗೆ ಎಲ್ಲ ನಿಮಗೆ ಗೊತ್ತುಂಟು. ಈ ಇಂಜಿನಿಯರ್ ಕೆಲಸದ ಬಗ್ಗೆ ಎಲ್ಲ ಈ ಮಡಕೆ ಮಾಡ್ತಾ ಕಲೆದ ಬಗ್ಗೆ ಎಲ್ಲ ಒಂದು ಪ್ರಸ್ತುತವಾಗಿ ಇರ್ತಾ ಇದಕ್ಕೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಲ್ಲ ಅಂತ ಹೇಳಲ್ಲ?
5: ಕಂಪೇರ್ ಮಾಡ್ತಾ ದೊಡ್ಡಲ್ಲ ಆತರ ನಾನು ಇದ್ರ ಹೇಳಲ್ಲ, ಎರಡು ಕೆಲಸನಿಲ್ಲ ಆ ಪೇಷನ್ಸ್ ಅಂತ ಹೇಳ್ತಾ ಇಲ್ಲ. ತಾಳ್ಮೆ ಅಂತ ಹೇಳ್ತಾ ತುಂಬಾ ಮುಖ್ಯ ಆಯ್ತು. ಮಣ್ಣದಿದೇನೆ ಹೆಂಗೆ ನಾವು ತಾಳ್ಮೆ ಇಲ್ಲದೆ ಕೆಲಸ ಮಾಡ್ತಾ ಇರೋದು ಹೆಂಗೆ ಒಡೆದು ಹೋಗುತ್ತೆ, ಅದಕ್ಕೆಲ್ಲ ನಾವು ತುಂಬಾ ಅದು ಸ್ಟೆಪ್ಸ್ ಉಂಟು ಇದು ಮಾಡ್ತೀವಿ. ಅದ್ರ ನಾವು ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋತಾ ಕೆಲಸನೆ ಹಂಗೆ ಈ ಸ್ಟೆಪ್ನೆಲ್ಲ ಆಸೆ. ಒಂದು ಇಂಜಿನಿಯರ್ ಹಾಕೊಂಡ ಹತ್ರ ಒಂದು ಆಸೆ ನಾಲೆಜ್ ನಾವು ಯಾವಾಗಲ್ಲ ಸ್ಕಿಲ್ ನಮ್ಮ ಗೇನ್ ಮಾಡಿರೋಕ್ ಅಪ್ಡೇಟ್ ಮಾಡಿರೋಕು. ಈಗ ನೀವು ಟೆಕ್ನಾಲಜಿಸ್ ಇದು ಮಾಡ್ತಕತ್ತಡೆ ಇಂದ ನಾವು ಕಲಿತ ಸ್ಕಿಲ್ ನಾಳೆ ಇರ್ತಲ್ಲ ಮಾರ್ಕೆಟ್ ಲೈಕ್ ತುಂಬಾ ಫಾಸ್ಟ್ ಆಗಿ ರನ್ ಆಗಿರುಂಟು. ಸೊ ನಮಗೆ ಡೈಲಿ ನಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾಗ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗೆ ಇರ್ತ ಕಂಪನಿನಲ್ಲಿ ಆಸೆ ಈಗ ನಮಗೆ ಗ್ರೋ ಅಕ್ಕು ಅಂತ ಸ್ವಲ್ಪ ಪೇಷನ್ಸ್ ಇರೋಕಾವ್ತು. ನಾವೇ ನಮ್ಮ ನಮ್ಮ ನಮ್ಮ ಸ್ಕಿಲ್ ಎಸ್ ಡೆವಲಪ್ ಮಾಡಿಂಡ್ ಹೋತಾ ಆಸೆ ಕಾನ್ಫಿಡೆಂಟ್ ಆಗಿರ್ತ ಅತಡೆ ನಮ್ಮ ಕಾನ್ಫಿಡೆಂಟ್ ಅಂಡ್ ನಮ್ಮ ಸ್ಕಿಲ್ಸ್ ಹಾಕತ್ತಲ್ಲ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಾಗಾಗಿ ನಾನು ಆಕ್ಚುಲಿ ನನ್ನ ದೊಡ್ಡಪ್ಪ ಎಲ್ಲ ಕುಂಬಾರ್ ಲೈಕ್ ಮಡಿಕೆ ಎಲ್ಲ ಮಾಡಿಂಡಿದ್ದಾರ ಅಕ್ಕ, ನಾನು ಆಗೆಲ್ಲ ಹೇಳ್ತಿದ್ದೆ ಎಸ್ ತಾಳ್ಮೆಯಿಂದ ಅವ್ರು ರೂಪ್ ಮಾಡಿಂಡಿದ್ದರು, ನಾವಿಲ್ಲಿ ಸೂರ್ಯ ದೇವಸ್ಥಾನ ಎಲ್ಲ ಮಾಡ್ತದ, ಆಗ ನಾವು ಚೆನ್ನರು ಇರುತ್ತೆ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತದ, ಮಣ್ಣು ಮಾಡಕ್ಕೆ ಆ ದನ ಮಾಡಕ್ಕೆ ಅದೆಲ್ಲ. ಆಗ ನಾವು ಪೇಷನ್ಸ್ ಇಲ್ಲದೆ ಸರಿ ಬಂದಿಲ್ಲ ಓಕೆ ಬಿಡುವ ಬಿಡುವ ಸಾಕು ಸಾಕು ಅಂತ ಹೇಳ್ತೀವಿ. ದೊಡ್ಡಪ್ಪ ಎಲ್ಲ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನ ಮಾಡು ಆವತ್ತು ಆವತ್ತು ಅಂತ. ಅಲ್ಲಿಂದಾನೆ ಆ ತಾಳ್ಮೆ ಬಂದಿತ್ತು ಅಂತ ಹೇಳಲ್ಲ ಅವರೇ. ಸೊ ಈಗ ಒಂದು ಮಡಕೆ ಮಾಡೋಕಂತಾಡಲ್ಲ ಅದು ತುಂಬಾ ದಿನದ, ಒಂದು ದಿನ ನೀ ಮಾಡಿ ಮುಗಿತಲ್ಲ, ತುಂಬೆ ಟೈಮ್ ಬೇಕಾಗುತ್ತೆ. ಅದೆಲ್ಲ ಕಣ್ಣು ಈಗ ಕಾರ್ಪೊರೇಟ್ ಬಂತಡೆಲ್ಲ ಹಂಗೆ ಒಂದು ಜಾಬ್ ಸಿಕ್ಕೋಕಂತಡೇನೆ ಈಗ ಮಾರ್ಕೆಟ್ ನೀ ತುಂಬಾ ಕಷ್ಟ ಉಂಟು ಅಂಡ್ ಅದನ್ನ ಗ್ರೋ ಹಾಕೋಂತಡೆಲ್ಲ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
4: ನೀವು ಟಿವಿ ಶೋಲಿ ನಾರಿಗೊಂದು ಸೀರೆ ಶೋ ನಡೆಸಿದಿರಿ ಮತ್ತೆ ಸುವರ್ಣ ಸೂಪರ್ ಸ್ಟಾರ್ ಆದಿರಿ. ಒಂದು ಹೆಣ್ಣಾಗಿ ಹೆಮ್ಮೆದ ವಿಷಯ ಇದು. ಟಿವಿಲಿ ನೀವು ಇಷ್ಟೆಲ್ಲ ಮಿಂಚಕ್ಕೊಂದಡೆ, ಈಗಿನ ಕಾಲದಲ್ಲಿ ಹೆಣ್ಣುಗಳು ಈ ರೀತಿಯೆಲ್ಲ ಸಾಧನೆ ಮಾಡ್ತವೆ, ಹೆರಿಗೆ ಓದೋದೆ ಕಮ್ಮಿ ಅಲ್ಲ, ನಿಮ್ಮ ಇದರ ಅನುಭವ ಹೆಂಗಿದೆ ತುಂಬ ಹೇಳಲ್ಲ?
5: ಆಕ್ಚುಲಿ ಎಂತರ ಅಂತಡೆ ಹೆರಿಗೆ ಸೊಸೈಟಿ ಅಪರ್ಚುನಿಟೀಸ್ ಈಗ ತುಂಬಾ ಉಂಟಕ್ಕ. ಮುಂಚೆ ಕಾಲನೆ ಸೋಷಿಯಲ್ ಮೀಡಿಯಾ ಸಹ ಸಿದ್ಧಲ್ಲ, ಈಗ ನಾವು ಕೊರೋನಾ ಅಂದ ಮುಂಚೆ ಹೋದಾಗ ತಡೆ ಸೋಷಿಯಲ್ ಮೀಡಿಯಾ ಸಹ ಸಿದ್ಧ. ಈಗ ಎಂತರ ತಡೆ ನಮ್ಮೊಟ್ಟಿ ಇರ್ತ ಟ್ಯಾಲೆಂಟ್ ನ ತೋರ್ಸಕ್ಕೆ ನಮ್ಮೊಟ್ಟಿ ಸೋಷಿಯಲ್ ಮೀಡಿಯಾ ಉಂಟು, ಒಂದು ವೇದಿಕೆ ಸಿಕ್ಕಲ್ಲಕ್ಕ. ನಾವು ಮುಂಚೆ ಎಂತರ ಮಾಡ್ತದೆ ಅಂತಡೆ ಕೊರೋನಾದ ಮುಂಚೆ ನಾನು ತುಂಬಾ ಜನರ ರೀಚ್ ಔಟ್ ಮಾಡ್ತಿದ್ದೆ, ಅಕ್ಕ ನಿಮ್ಮ ಇದನ್ನ ಎಂಸಿ ಮಾಡಕ್ಕಿತ್ತಡೆ ನಂಗೆ ಅಪರ್ಚುನಿಟಿ ಕೊಡಿ, ನಿಮ್ಮ ನ್ಯೂಸ್ ಚಾನೆಲ್ ನಂಗೆ ಒಂದು ಎಂಸಿ ಮಾಡಕ್ಕೆ ಅಪರ್ಚುನಿಟಿ ಕೊಡಿ. ಈಗ ನಾನ್ ಕೇಳ್ತೆಂದ ನಾನ್ ಸೋಷಿಯಲ್ ಮೀಡಿಯಾ ಹಾಕಬಿಟ್ಟು ಅವರೇ ಕರೆತ್ತರ್ ನೀವು ಒಳ್ಳೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ. ಸೊ ನಾನು ಎಲ್ಲರಿಲ್ಲ ಅದ್ರ ಸಜೆಸ್ಟ್ ಮಾಡ್ತೇನೆ ನಿಮ್ಮ ಟೆಂತ ಈಗ ಎಂಸಿ ಮಾಡ್ತಾನ ಮಾತ್ರ ಅಲ್ಲ, ಈಗ ಕುಂಬಾರಿಕೆ ಅಂತ ಬರುತ್ತೆ ಮಡಕೆ ಮಾಡ್ತಾಗ ತುಂಬಾ ಕಷ್ಟದ ಕೆಲಸ ಆಕ್ಚುಲಿ, ಅದಕ್ಕೆ ಟ್ಯಾಲೆಂಟ್ ಬೇಕೆಲ್ಲ ಬಂದು ಇದ್ ಮಾಡಕ್ಕಾಗ್ತಲ್ಲ. ನಾಲ್ಕ ಕಲ್ತಕ್ಕೆಲ್ಲ ಹೋಗಿದ್ದೆ ತುಂಬಾ ಸರ್ತಿ, ಒಂದ್ ಎರಡ್ ಮೂರ ವಾರ ಕಲ್ತದೆ ಅಲ್ಲ, ತುಂಬಾ ಕಷ್ಟ ಉಂಟು ಮಾಡಕ್ಕೆ, ತುಂಬಾ ಟ್ರೈ ಮಾಡಿದೆ ನಾನು. ಹಂಗೆ ಅದು ನಮ್ಮ ಟ್ಯಾಲೆಂಟ್ ಆಕ್ಚುಲಿ, ನಾವ್ ಅದ್ರೆಲ್ಲ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ಅಥವಾ ಅದೇನಿಂದಲ್ಲ ಬೇತೆ ಎದೇ ವಿಷಯ ಏನಿಲ್ಲ, ನಮಗೆ ಎಂತರಲ್ಲಿ ಸ್ಕಿಲ್ ಉಂಟು, ನಾವ್ ಅದ್ರ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ನಾವಾಗಿ ಅಪರ್ಚುನಿಟೀಸ್ ನ ಅಡ್ಸಿಂದ ಹೋತಂದ ಅದಾಗಿ ನಮ್ಮ ಕಲೆ ಬಹುದು ಈಗದ ಇದೇನಿಂದ ಅನ್ಸ್ತು. ಹಂಗಾಗಿ ಇವಾಗ ನನ್ನ ನಾರಿಗೊಂದು ಸೀರೆ ಟೈಮ್ ಆಗಿರಲಿ ಅಥವಾ ಸುವರ್ಣ ಸೂಪರ್ ಸ್ಟಾರ್ ಟೈಮ್ ಇಲ್ಲ, ಅವರಾಗೆ ನನ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಿ, ಆಡಿಷನ್ ಇರುತ್ತೆ ಅವರೇ ಕರೆದಿದ್ದರು. ನಾರಿಗೊಂದು ಸೀರೆ ಒಂದು 500-600 ಜನ ಆಡಿಷನ್ ಕೊಟ್ಟಿದ್ದರು ಆ ದಿನ, ಆಡಿಷನ್ಸ್ ಇರ್ತು. ಈಗ ನಿಮಗೆ ಗೊತ್ತಿತ್ತು ಶೂಟಿಂಗ್ಸ್ ಎಲ್ಲ ಹೆಂಗಿಡ್ತು, ಸೇಮ್ ಹಂಗೆ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವ್ ಅದ್ರ ಪ್ರಿಪೇರ್ ಮಾಡೋಕು, ಪ್ರಿಪೇರ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಹೇಳೋಕು. ಫಸ್ಟ್ ಎಲ್ಲ ಚೂರ್ ಅಂಜಿಗೌದು, ಬಿಕಾಸ್ ನಾವ್ ಯಾವಾಗ ಮೊಬೈಲ್ ಮುಂದೆ ಮಾತಾಡೋರು, ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡೋ ಅಭ್ಯಾಸ ಇರ್ತಲ್ಲ, ಸಡನ್ ಅಲ್ಲಿ ಹೋಗಿ ಮಾತಾಡಿದ ಒಂಚೂರು ಅಂಜಿಗೌತ್ ಅತಡೆ. ಅದೇ ನಮ್ಮೊಟ್ಟಿಗೆ ಸ್ಕಿಲ್ ಉಂಟು ಟ್ಯಾಲೆಂಟ್ ಉಂಟು ಅಂತ ಹೇಳಿ ಕಾನ್ಫಿಡೆನ್ಸ್ ಇರ್ತಾರೆ ಅಂಡ್ ನಮಗೆ ಹಿಂದೆಂದ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಒಂದು ಚೂರು ಧೈರ್ಯ ಇರ್ತಾರೆ, ಖಂಡಿತ ನಾವು ಮಾಡ್ತಾ ಆಂಬಿಕ ನಂಗೆ ಇದ್ದ ಗೊಂದಾದ ಎಂತರ ಅಂತ ಕಲ್ತ ತಿಮ್ಮಟ ಮಾತ್ರ ಅಲ್ಲಿ ಹೋಗಿ ಮಾಡೋ ತಿಮ್ಮಟ ಒಂದು ಸ್ಟಾರ್ಟಿಂಗ್ ಒಂದು 3-4 ದಿನ ಮಾತ್ರ ಬಿಕ್ಕ ನಮಗೆ ಎಲ್ಲ ಈಸಿ ಆಗುತ್ತೆ, ಬಿಕ್ಕ ಎಲ್ಲರಲ್ಲ ಅಂಜಂಡ್ ಇರ್ತಾರೆ ಅಂತಾರೆ, ಅವರೊಟ್ಟಿಗೆ ಟ್ಯಾಲೆಂಟ್ ಇರ್ತು ಹೆರಗೆ ಬರಕ್ಕೆ ಒಂಚೂರು ಅಂಜಂಡ್ ಇರ್ತಾರೆ, ಎಂತರ ಅನ್ಸಂತಾರೆ ಎಂತರ ಅನ್ಸ್ ನೀವು ಯಾವ ಫೀಲ್ಡ್ ಹೋಗಿದ್ದಿ ಎಸ್ ಮೇಲೆ ಹೋಗಿ ನೋಡ್ತಾಡಲ್ಲ ಎಲ್ಲರಲ್ಲ ಹಿಂಗೆ ಅಂಜಂಡ ಇರ್ತಾರೆ ಗೊಂತ ಆಯ್ತಾ. ಸೊ ನಾವು ಧೈರ್ಯ ಸ್ವಲ್ಪ ಮುಂದೆ ಹೊತ್ತಿ ಹೊತ್ತಿ ಅಭ್ಯಾಸ ಆಗಿ
4: ನಮ್ಮ ಹಿರಿಯರು ಅಂತಡೆ ಅಜ್ಜ ಅಜ್ಜಿನರೆಲ್ಲ ಉಂಟಲ್ಲ ಮುಂದೆ ಇಂತಾನೆ ಗಟ್ಟಿ ಮುಟ್ಟಾಗಿ ಇದ್ದರು, ಆದರೆ ನೀವು 6 ಸತಿ 10 ಕಿಲೋಮೀಟರ್ ಮ್ಯಾರಥಾನ್ ನೋಡಿ ಸಾಧನೆ ಮಾಡಿದಿರಿ. ಇಷ್ಟೊಂದು ಓಡಕ್ಕೆ ಬೇಕಾದ ಗಟ್ಟಿ ಮುಟ್ಟು ಮತ್ತೆ ಎನರ್ಜಿ ಈ ಮಣ್ಣದ ಗುಣದೇ ಬಂದಿತ್ತು.
5: ನನ್ನ ಅಜ್ಜಿ ಸುಂದರಿ ಅಂತ ಹೇಳಿದೆ, ಅವ್ರು ಈಗೆಲ್ಲ ಮನೆ ಕೆಲಸ ಎಲ್ಲ ಹೋಗ್ತಾರೆ, ಆಸು ಸ್ಟ್ರಾಂಗ್ ಉಳ್ಳರು, ನಾವೇ ಮನೆ ಒಂಚೂರು ಕೆಲಸ ಮಾಡ್ಬಿಟ್ಟು ಅವರೊಂದು 70 ಅವ್ರ ಈಗಲ್ಲ ಮನೆ ಬಂದ ಸವಲೆ ಕಟ್ ಮಾಡ್ತಾ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ, ನಮಗೊಂಚೂರು ಮಾಡಬಿಟ್ಟು ಬಚ್ಚಿ ಹೋಗಿರ್ತಾರೆ, ಅವರೇ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ಬಿಕ ನನ್ನ ಅಣ್ಣ ಆಕ್ಚುಲಿ ಕುಡ್ಲಾಂದ ಕಾಶ್ಮೀರ್ ಸೈಕ್ಲಿಂಗ್ ಎಲ್ಲ ಮಾಡಿದ್ರು, ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಸೊ ಅವ ನನ್ನ ಸಮಕುಡ್ರಕ್ಕಂತೂ ಬಿಡ್ತಲ್ಲ, ಎಂತರ ಇತ್ತಡೆಲ್ಲ ಬಾ ಪಾರ್ಟಿಸಿಪೇಟ್ ಮಾಡು, ತುಂಬಾ ಎನ್ಕರೇಜ್ ಮಾಡ್ತಾ ಎಂತರ ಇತ್ತಡಲ್ಲ ಅಂಡ್ ಫಿಟ್ ಆಗಿರಕ್ಕೆ ಫುಲ್ ಮೋಟಿವೇಟ್ ಮಾಡ್ತಾ, ಯಾಗ ನೋಡ್ತಾಡಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡು ವರ್ಕೌಟ್ ಮಾಡು ಹಂಗೆ ಹಿಂಗೆ ಅಂತೇಳಿ. ಬಿಕ ನಮ್ಮ ಈಗದ ಫುಡ್ ಎಲ್ಲ ಮುಂಚೆ ಲಕ್ಕ ನಾವು ಆಸೆ ಹೆಲ್ದಿ ತಿಂದಿಲ್ಲ, ಹಂಗಾಗಿ ನಾವು ಅದಕ್ಕೆ ಸರಿಯಾಗಿ ವರ್ಕೌಟ್ ಆಗಿರಲಿ ಎಲ್ಲ ಸ್ವಲ್ಪ ಡಯಟ್ ಮಾಡಿದ ಇದ್ ಮಾಡ್ತಾರೆ ಫಿಟ್ ಆಗಿರಲಿ.
4: ಸ್ವಲ್ಪ ಟೈಮ್ ಹಿಂದೆ ನೀವೊಂದು ಜಿನ್ನುಗೋ ಮಾಳೆ ಅಂತ ಹೇಳಿದ್ರು ಆಲ್ಬಮ್ ಸಾಂಗ್ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ಅದಲ್ಲದೆ ಮಾಡೆಲಿಂಗ್ ಮತ್ತೆ ಬೇತೆ ಬೇತೆ ರೀತಿಲಿ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ. ಸುಧೈರ್ಯಲ್ಲಿ ವೇದಿಕೆ ಮೇಲೆ ಮಾತಾಡಕ್ಕೆ ಯಾವ ರೀತಿ ನಿಮಗೆ ಧೈರ್ಯ ಬಂದಿತ್ತು?
5: ಒಂದು ವಿಷಯ ಎಂತರಂತಾರೆ, ಎಸ್ ಡಿ ಎಂ ಅಂತ ಹೇಳಲೆ ನಾ ಈಗ ಆಸೆ ಹೇಳ, ನಾನು ಒಂದೊಂದು ಏಳನೇ ಮುಟ್ಟ ಕನ್ನಡ ಮೀಡಿಯಂ ನಿಕಲ್ತ, ಅದು ನನ್ನ ಒಂದು ಎಂತರ ಸ್ಟಾರ್ಟಿಂಗ್ ಇದನ್ನ ಫೌಂಡೇಶನ್ ಅಂತ ಹೇಳಲೆ, ಅದು ಆಮಿಕ ಶುರು ಆಯ ಎಸ್ ಡಿ ಎಂ. ನಾನು ಈಗಲೂ ಆಸೆ ಅದೇ, ಸೊ ಸ್ಟೇಜ್ ಹತ್ತದಿಂದ ಮುಂಚೆ ಮನಸ್ಸಿನಿ ನಾನು ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳಿದೆ ಹೋಗುತ್ತೆ, ಬಿಕಾಸ್ ಇಲ್ಲಿಂದ ಶುರು ಆಯಾಗ ಬಾಂಡ್ ಜರ್ನಲಿಸಂ. ಆಕ್ಚುಲಿ ನಾನು ಕೊರೋನಾ ಟೈಮ್ ಬರುತ್ತೆ ನಾ ಹೇಳ್ತಿದ್ದೆ ನಂಗೆ ಜರ್ನಲಿಸಂ ಕಲ್ತಕ್ಕೂ ಅಂತ ಹೇಳಿದ್ವಿ, ಪ್ರಜ್ಞಾ ಓಡಿಲ್ ನಾಳ ಅನ್ಕೊಂತೀರ ಇಲ್ಲೇ ಕಲ್ತಕ್ ಅವರ ತಮ್ಮ ಪ್ರಜ್ವಲ್ ಅಂದ್ ಪ್ರಜ್ವಲ್ ಓಡಿಲ್ ನಾಳ ಅಂದ್ರೆ ನಾ ಅವರೊಟ್ಟು ಹೇಳಿದ್ದೆ ನಂಗೆಲ್ಲ ಜರ್ನಲಿಸಂ ಮಾಡೋಕೊಂದು ಇಂಟ್ರೆಸ್ಟ್ ಉಂಟು ಅಂತ. ಅವ್ರು ಬಂದು ನಂಗೆ ಶ್ರುತಿ ಮ್ಯಾಮ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ, ಇಲ್ಲೇ ಜರ್ನಲಿಸಂ ಲೆಕ್ಚರ್ ಆಗಿದ್ದಾರೆ, ಬಿಕಾ ಇಲ್ಲಿದ ಎಚ್ಓಡಿ ಆಯ ಭಾಸ್ಕರ್ ಸರ್ ಅಂದಿದ್ದರು, ತುಂಬಾ ಸಪೋರ್ಟ್ ಮಾಡಿದಾರೆ ಆ ಟೈಮ್ ನಿ. ಒಂದು ಮೂರ್ ತಿಂಗಳೇನ ಬಂದಿದೆ ನಾ ಕೊರೋನಾ ಟೈಮ್ ನಿ, ಮೂರ್ ನಾಲ್ಕು ಶೋಸ್ ಮಾಡ್ಸಕ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ, ಇಲ್ಲಿದ ಲೆಕ್ಚರ್ಸ್ ನ ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಂದ್ರೆ ನಮ್ಮೊಟ್ಟಿಗೆ ಇದ್ದರ ಗಟ್ಟಿನ ಹೋಗಿ ಮಾತಾಡುತ್ತೆ, ಅಂಜಿಗೆ ಹೋಗಿತ್ತು, ಬೇರೆ ರೊಟ್ಟಿನ ಹೋಗಿ ಮಾತಾಡಲ್ಲ ಏನ್ ಹೇಳ್ತಾ ಒಂದ್ ಸ್ವಲ್ಪ ಧೈರ್ಯ ಬಹುದು. ಹಾ ಅದೇ ಅಲ್ಲಿಂದ ಶುರು ಆಗಿದ್ದು. ಸಿನಗೋ ಮಳೆ ಅಂತ ಹೇಳತಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಮಾಡೋಕ್ ಅಂತ ಹೇಳ್ತಾ ಒಂಚೂರು ಅಂಜಿಗೆ ಇತ್ತು. ಬಿಗ್ ಬಾಸ್ ದ ಕಂಟೆಸ್ಟೆಂಟ್ಸ್ ಆಯ ಧನುಷ್ ಸ್ಪಂದನ ಅವ್ರಿಗ ಮೂವಿ ಅದ ಆಕ್ಚುಲಿ. ಸೊ ಹೆಂಗೆ ಮಾಡ್ತೇ ಹಂಗೆ ಒಂಚೂರು ಅಂಜಿಗೆ ಇತ್ತು, ಇಲ್ಲಿಂದ ಅಲ್ಲಿ ಹೋಗಲ್ಲ, ಅಲ್ಲಿ ಬೈತ ದೊಡ್ಡ ದೊಡ್ಡ ಜನರು ಆಲ್ಮೋಸ್ಟ್ ಬಿಗ್ ಬಾಸ್ ದೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದರು, ಬಿಕ್ಕ ಡೈರೆಕ್ಟರ್ಸ್ ಬಂದಿದ್ದರು, ಅವರೆಲ್ಲ ಇದ್ದರು. ಅದೊಂಚೂರು ಅಂಜಿಗೆ ಇತ್ತು ಇವರ ಮುಂದೆ ಜನರು ಹೆಂಗೆ ಮಾತಾಡ್ತಾರೆ. ಅದು ರೆಕಾರ್ಡಿಂಗ್ ಆಯ್ತು, ಪುನೀತ್ ರಾಜ್ಕುಮಾರ್ನವರ ಯೂಟ್ಯೂಬ್ ಚಾನೆಲ್ ಉಂಟಲ್ಲ ಅವರ ಇದೀನಿ ಅಂತ ಶೋ ಹೋಸ್ಟ್ ಆಯೋಗ. ಸೊ ನಂಗೆ ಒಂದ್ ಸ್ವಲ್ಪ ಅನ್ಸಿಗೆ ಇತ್ತು ಪುನೀತ್ ರಾಜ್ಕುಮಾರ್ ಅಂತ ಅವ್ರಿಗೆ ಒಂದು ಲ್ಯಾಕ್ಸ್ ಆಫ್ ಇದಿರ್ತು, ಸಬ್ಸ್ಕ್ರೈಬರ್ಸ್ ಇರ್ತು, ಎಲ್ಲರೂ ನೋಡ್ತಾರಲ್ಲ ಅಂದು. ಅತಡೆ ಅದನ್ನ ಹೇಳ್ತಾಗಲ್ಲ, ನಿಮ್ಮ ರೂಟ್ ಅಂತ ನೀವು ಕಲ್ತಿನ್ ಬಂದಿರುತ್ತೆ, ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರ್ತಲ್ಲ, ಆಗ ನಿಮಗೆ ಅನ್ಸಿಕೆ ಆಯ್ತಲ್ಲ.

0: ಬೈಕ್ ಹತ್ತಿದ್ದು ರೈಡಿಂಗ್ ಹೋತು ದೇಶ ಸುತ್ತಲ್ಲ ನಿಮಗೆ ಬಾರಿ ಇಷ್ಟಕ್ಕೆ. ಈಗದ ಕಾಲದಲ್ಲಿ ಹೆಣ್ಮಕ್ಕಳು ಮನೆಯಿಂದ ಬಿಟ್ಟು ತಿರುಗಿ ಓದೋದೆ ಕಮ್ಮಿ. ಅಂತರಡಲ್ಲಿ ನೀವು ಹೆಂಗೆಲ್ಲ ರೈಡಿಂಗ್ ಎಲ್ಲ ಓದ್ತಿರಲ್ಲ, ಇದೆಲ್ಲ ನಿಮಗೆ ಯಾವ ರೀತಿ ಇದಕ್ಕೆ ಓಕೆ ಧೈರ್ಯ ಹೆಂಗೆ ಈ ರೈಡಿಂಗ್ ಓದೋದೆಲ್ಲ?
1: ಎಂತರಂತರ ನನ್ನ ಅದೇನ ಹೇಳಲ್ಲ, ನನ್ನ ಅಣ್ಣಂಗೆ ಹಿಂಗೆ ಲೈಕ್ ನಾನು ಹೇಳಿಕೋ ಇಂತರ ಅಡಿ ಮಾಡೋಕ್ ಅದೆಲ್ಲ ಭಯಂಕರ ಇಷ್ಟ. ಇವನ್ ಅಜಿತ್ ಅವರ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ. ಅವರ ಬೈಕ್ ಲ ಕೆಲವೊಮ್ಮೆ ಕೊಟ್ಟಿರ್ತಾರೆ, ತೇಸಿನೋಗಿ ಎಂತ ಕಾತಲ್ ನೋಡ ತೇಸಿನೋಗ ಹಂಗೆ ಹಿಂಗೆ ಅಂತ ಹೇಳಿದೆ. ಹಂಗೆ ಅವರಿಬ್ಬರ ಸಪೋರ್ಟ್ ಇಂದಾಗಿ ಲೈಕ್ ಬೈಕ್ ಎಲ್ಲ ಬಿಡಕ್ ಶುರು ಮಾಡೆ ನಾನು. ಯಾವಾಗ ಒಂದು 9th-10th ಇರುತ್ತೆ ಬೈಕ್ ಎಲ್ಲ ಬಿಡಕ್ ಕಲ್ತಿದ್ದೆ, ಅದೇ ಹಂಗೆ ಆಗಿದೆ ಇಂಟ್ರೆಸ್ಟ್ ಬಂದದ್ದು. ಅದೇ ಅಂಬಿಕ ಸುತ್ತಕ್ಕೆ ಅಂತ ಹೇಳ್ತಾಳೆ, ಆಕ್ಚುಲಿ ಅಣ್ಣ ನಾ ಚೆನ್ನೈ ಇರುತ್ತೆ ನಾನು ಹಾಸ್ಟೆಲ್ ನಿದ್ದನು. ಅದೇ ಅಂಬಿಕ ಅವ ಮೈಸೂರು ಹೋಯ ಇಲ್ಲಿ ನಂಗೆ ಆಚೆ ತಿರ್ಗಾ ಕ್ಯಾಚಿಚ ಎಲ್ಲಿ ಎಲ್ಲಿಲ್ಲ ಹೋಗ್ತದಲ್ಲ ಒಬ್ಬಳೆ ಮನೇನೆ ಇರ್ತದೆ. ಅಣ್ಣನಾಡಿ ಬಂತಡೆ ಫುಲ್ ಒಮ್ಮೆ ಎಲ್ಲ ಫುಲ್ ತಿರ್ಗಿತ್ತು ಎಲ್ಲ ಕವರ್ ಮಾಡ್ತಾ ನಾನು ಲೀಸ್ಟ್ ಇರ್ತಿ ಈ ಪ್ಲೇಸಸ್ ಎಲ್ಲ ಹೋಗು ನಂಗೆ ಕರ್ಕೊಂಡು ಹೋಗಿನಿ. ಹಂಗಾಗಿ ತಿರ್ಗಿತಾ ಒಂಚೂರು ಕ್ರೇಜ್ ಅದ್ರ ಮೇಲೆ.
0: ಸೋಶಿಯಲ್ ಮೀಡಿಯಾದಲ್ಲಿ ನೀವು ಫಾಲೋ ಮಾಡ್ತಾ ಜನಗಳು ಸುಮಾರು ಇರ್ತಾರೆ, ಹಂಗೇನೆ ಈ ಬೇತೆ ಬೇತೆ ಎರಡು ಹೆಣ್ಣುಗಳು ನಿಮ್ಮ ಲೆಕ್ಕೊನೆ ಈ ಸಮಾಜದಲ್ಲಿ ಮುಂದೆ ಬರಕೊಂದಡೆ ಅವರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಹೇಳಲ್ಲ?
1: ಸೋಶಿಯಲ್ ಮೀಡಿಯಾ ಅಂದ ತಡೆ ನಂಗೆ ಈಗ ಅಂದಿತ್ತಂದಲ್ಲ, ಒಂದು 3-4 ವರ್ಷದ ಹಿಂದೆ ಅಂದಿತ್ತ ಆಸೆ ಇತ್ತು ನಮ್ಮ ಭಾಷೆನ ಮಾತಾಡೋಕು ನಮ್ಮ ಭಾಷೆನ ಎಂಸಿ ಮಾಡೋಕೆ ಎಂತರಡಿ ಮಾಡೋಕು. ನಾನು ತುಂಬಾ ಜನರೊಟ್ಟಿಗೆ ಕೇಳ್ತಿದ್ದೆ ನಮ್ಮ ಭಾಷೆನ ಮಾತಾಡುವ ಅಂತ. ಆತಡೆ ಅದೇ ನಮ್ಮ ಭಾಷೆ ಎಂತರ ಅಂತಡೆ ಬೇತೆ ಭಾಷೆದಲ್ಲ ಬಂದಿರ್ತಾರೆ, ತುಳುದರ್ ಬಂದಿರ್ತಾರೆ, ಕನ್ನಡದ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬೇತೆ ಬೇತೆ ಪ್ಲೇಸ್ ಇಂದ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಭಾಷೆನ ಮಾತಾಡ್ತಾಳೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್ ಇದಕ್ಕೆ ಇಲ್ಲ ಬೇಡ ತೊಂದ್ರೆ ಇಲ್ಲ ಇನ್ನೊಂದ್ಸರ್ತಿ ಅಂತ ಅಡಿತಾಳೆ ಮಾಡುವ ಹಂಗೇನೆ ಹೇಳ್ತಿದ್ದಾರೆ. ಹಂಗಾಗಿ ನಾನು ತುಂಬಾ ಥಿಂಕ್ ಮಾಡಿದ್ದೆ ಅಂತ ಅಡಿ ನಮ್ಮ ಭಾಷೆನ ಶುರು ಮಾಡೋಕು ಮಾತಾಡೋಕು. ಆಂಬಿಕ ನಂಗೆ ಇದು ಅನ್ಸತ್ತೆ ನಾನು ನಮ್ಮ ಭಾಷೆನ ನಾವು ಮಾತಾಡ್ತೇ ಅಂದ ನಮ್ಮ ಭಾಷೆನ ನಾವು ಬೇತರಿ ಕಲಿಸ್ತಾಗ ಒಂಚೂರು ಇದಾವ್ದು. ಬಿಕಾಸ್ ನಾವು ನಮ್ಮ ಭಾಷೆ ನಾವು ಮನೆ ಮಾತಾಡೇ ಮಾತಾಡ್ತಾ ನಾವೀಗ ಸೋಷಿಯಲ್ ಮೀಡಿಯಾ ನಮ್ಮ ಭಾಷೆ ನಾನು ಅದೇ ಫಸ್ಟ್ ನಾನೊಂದು ವಿಡಿಯೋ ಹಾಕಿರುತ್ತೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿತ್ತು ಇದು ಭಾಷೆ ಇದು ಭಾಷೆ ಇದು ಭಾಷೆ. ನಮ್ಮ ಭಾಷೆ ನಾವು ಮಾತಾಡ್ತಾ ಮುಂಚೆ ಅದು ಎದು ಭಾಷೆ ಅನ್ನೋ 4 ಜನರಿಗೆ ಗೊಂತಾತಲಕ ಮಾಡೋಕು ಅಂತ ಹೇಳಿದ್ವಿ. ಹಂಗಾಗಿ ನಾವು ಶುರು ಮಾಡೋಣ ನಮ್ಮ ಭಾಷೆ ನೀ ಮಾತಾಡಕ್ಕೆ ಮಾತಾಡ್ತಿಂದ ಲೈಕ್ ಈ ವರ್ಡ್ ಅಂತ ರಿಲೇಟಿವ್ಸ್ ಮನೆಯಲ್ಲಿ ಓದಿ ಅವ್ರ ನೋಡಿಕೆ ಅಂತಾರ ಓ ಬತ್ತನ ತುಳು ಮಾತಾಡ್ತೀನಿ ಹೆಂಗ ಉಳ್ಳಿರಿ ಉಂಡಿರಾ ಹಂಗೆಲ್ಲ ಅವ್ರು ಕೇಳುತ್ತೆ ನಂಗೆ ಖುಷಿ ಆಯ್ತು ನಾನು ಹೇಳಾಗ ಅವ್ರ ನೆನಪು ಬಚ್ಚಿನಿ ಮಾತಾಡಿಂಡು ಉಳ್ಳಾರಲ್ಲ ಅಂತ ಹೇಳಿದ್ವಿ. ಅಡುಗೆ ರೂಮಿಗೆ ಹೋಯ ಬಿಟ್ಟು ಸಂಧ್ಯಾ ಮೂಲ್ತುಲ ಏನಡ ಇರ್ಸುನೊಬ್ಬಡಿ ಉಂಡು ಅಂಚಪುರ ಹಂಗೆ ಪುರ ಅವ್ರು ಮೆನ್ಷನ್ ಮಾಡತಿ ಖುಷಿ ಆಯ್ತಾ ನಾನು ಇರ್ಸುನೊಬ್ಬಡಿ ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ವಿ. ಹಂಗೆ
2: ಅರೆಗನ್ನಡ ಸೀರೀಸ್ಗೆ ಸ್ವಾಗತ, ನಾನು ಸಂಧ್ಯಾ. ಲಾಸ್ಟ್ ರೀಲ್ಸ್ ಅಲ್ಲಿ ನಾನು ಅರೆಗನ್ನಡದಲ್ಲಿ ಬಟ್ಟಲ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ, ಅದಕ್ಕೆ ನೀವು ಗುಳಂಬು ವಾ ಏನ್ ಕಮೆಂಟ್ ಮಾಡಿದ್ದೆ ಮಾಡಿದ್ದು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಮ ಭಾಷೆಯಲ್ಲಿ ಬಟ್ಟಲಿಗೆ ಗುಳಂಬ ಅಂತ ಹೇಳ್ತಾರೆ ಮತ್ತೆ ಚಮಚಕ್ಕೆ ಚೌಂಟ ಅಂತ ಹೇಳ್ತಾರೆ.
0: 2024 ಆಗಸ್ಟ್ ಕುಂಬಾರ ಭಾಷೆಯಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತ ಫಸ್ಟ್ ವ್ಯಕ್ತಿ ನೀವು. ಇದನ್ನ ಮುಂದೆ ಕುಂಬಾರ ಭಾಷೆದ ಪರಿಚಯ ಆಗಲಿ, ಒಂದು ವ್ಲಾಗರ್ ಆಗಲಿ, ಅಥವಾ ಎರಡಿನ ಮಾತರಿದ ಆಗ್ತದಾಗಲಿ, ಕುಂಬಾರ ಭಾಷೆ ಅಥವಾ ಕುಂಬಾರ ಸಮುದಾಯ ಉಂಟುಂದೆ ಒಂದು ದಕ್ಷಿಣ ಕನ್ನಡದ ಜಿಲ್ಲೆ ಕರಾವಳಿ ಭಾಗಲಿ ಬಿಟ್ಟಡೆ, ಕರಾವಳಿ ಭಾಗಲಿ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಅದು ಬಿಟ್ಟಡೆ ಬೇತೆ ಎರಗ್ಗದರಿ ಯಾರೆಲ್ಲ ಸಿಗುತ್ತಿದ್ದಲ್ಲ. ನೀವು ಈ ಕುಂಬಾರ ಭಾಷೆನ ಫಸ್ಟ್ ಟೈಮ್ ಇಡೀ ಜಗತ್ತಿ ತೋರಿಸಿದ ವ್ಯಕ್ತಿ ಆಗಿದ್ದು, ನಿಮ್ಮ ಈ ಭಾಷೆನ ಸಮಾಜ ತೋರಿಸಕೊಂಡು ಈ ಭಾಷೆಯಲ್ಲಿಯೇ ಒಂದು ನಿರೂಪಣೆ ಮಾಡಕೊಂಡ್ರೆ ನಿಮಗೆ ಎಂತಕ್ಕೆ ಆಯ್ತು? ನಿಮ್ಮ ಈ ಫಸ್ಟ್ ವಿಡಿಯೋದ ಬಗ್ಗೆ ಒಂದು ಹೇಳ್ತೀರಿ ಅಂತ.
1: ಅದನ್ನ ಹೇಳಗಲ್ಲ, ಈಗ ನಿಂತಲ್ಲ ತುಂಬಾ ವರ್ಷ ನಿಂತ ನಾನು ಯೋಚನೆ ಮಾಡಿದ್ದೆ ನಮ್ಮ ಭಾಷೆ ನಿಂತರಡಿ ಶುರು ಮಾಡೋಕೊಂದು. ಆಕ್ಚುಲಿ ನಮ್ಮ ಭಾಷೆ ತುಂಬಾ ಜನ ಟ್ಯಾಲೆಂಟೆಡ್ ಜನ ಉಳ್ಳರು, ತುಂಬಾ ಟ್ಯಾಲೆಂಟ್ ಇರ್ತಾರೆ. ಈಗ ಇಬ್ಬರ ಇಂಟರ್ವ್ಯೂ ನೀವು ತೇಸಿರಿ, ನಾ ಇಂಟರ್ವ್ಯೂ ನೋಡುತ್ತೆ ನಂಗೆ ಫುಲ್ ಖುಷಿ ಆಗ್ತದೆ. ನಂಗೆಲ್ಲ ಇವರ ಇಂಟರ್ವ್ಯೂ ತೇಸಕ್ಕೊಂದು ಭಯಂಕರ ಆಸೆ ಇತ್ತು, ಅಬ್ಬ ಫೈನಲ್ ಒಬ್ಬರು ಮಾಡಿಂಡುಳ್ಳರಲ್ಲ ಅಂತ ಹೇಳಿದ್ದೆ. ಹಂಗೆ ಕಾಯ್ತಾಡ್ಕ ಆ ಸೈಡ್ ಓದ್ತಾಡೆ ತುಂಬಾ ಜನ ಯೂತ್ಸ್ ಉಳ್ಳರು, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡರು. ಹಂಗೆ ನೋಡ್ತಿ ಆಂಬಿಕ ನಿಮಗೆ ಇವನ್ ಡಾಕ್ಟರ್ನರು ಉಳ್ಳರು ನಮ್ಮ ಭಾಷೆನಿ, ಅವರೆಲ್ಲ ಇಂಟರ್ವ್ಯೂ ಮಾಡೋಕು ನಮ್ಮ ಭಾಷೆನ ಒಂಚೂರು ಇದ್ ಮಾಡೋಕು ನಾ ಫಸ್ಟ್ ನಲ್ಲ ನಾ ಯೋಚನೆ ಮಾಡಿದ್ದೆ. ಅದೇ ಅದೇ ಯಾಗ ನೋಡ್ತಾಡಲ್ಲ ಎಲ್ಲರೆಲ್ಲ ಬಿಸಿ ಇರ್ತಾರೆ ಈಗ ಅವರಿಗೆ ಕೆಲಸನ ಇದಾಗಿಡ್ತು. ಆಂಬಿಕ ನಾವು ಒಂದರ ಶುರು ಮಾಡೋಕಂತ ಒಂದ್ ಪ್ರಿಪರೇಷನ್ ಹಾಕು ಹಂಗೆ ಮುಂದೆ ಮುಂದೆ ಮುಂದೆ ಹೋಗ್ತಿತ್ತು. ಅಂದೇನಾಗಿತ್ತು ಅಂತ ಹೇಳಿದ್ರೆ ನಾ ಫಸ್ಟ್ ಹೇಳಿದ್ದೆ ಅವ್ರ ಅಣ್ಣನೊಟ್ಟಿ, ನಿಮ್ಮ ಮನೆಗೆ ಬಂದು ನಾನು ಎಂ ಸಿ ಮಾಡ್ತಕ್ಕಂತ ನಮ್ಮ ಭಾಷೆನೇ ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರೆಲ್ಲ ಹೇಳಿದ್ದರು ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾಂದೆಲ್ಲ ಬಂದಿಂಡುಳ್ಳರು ಅವ್ರಿಗೆಲ್ಲ ಅರ್ಥ ಹಾಕಕ್ಕಿಲ್ಲ ತೊಂದರೆ ಇಲ್ಲ ನೋಡು ಮ್ಯಾನೇಜ್ ಮಾಡು ಆಚೆ ಮಾಡಿದ್ ಮಾಡು. ಬಟ್ ನಂಗಿತ್ತು ನಮ್ಮ ಭಾಷೆಯಿಂದ ನಂಗೆ ಮಾತಾಡೋಕೆ ಎಂತರಡೆ ಆಗಿಲ್ಲ ಅಂತ. ಅವ್ರು ಸಡನ್ ಆಗಿ ಬಂದು ಕರೆಯರು ಹೋಗಿ ಮಾತಾಡ್ತೆ ಆ ಸ್ಟೇಜ್ ಮೇಲೆ ಮಾತಾಡ್ತೆ ಅಂದ್ರೆ ನಾಲ್ಕ ಕಾಪುಂಡಿಯಿಂದ ಹಂಗೆ ಹೋಗಿ ಶುರು ಮಾಡಾಗ ಅಂದ. ಆದ್ರೆ ನನ್ನ ಅಣ್ಣ ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾನಿ ಹಾಕಾಗ. ಆಕ್ಚುಲಿ ಆ ದಿನ ನಂಗೆ ಎಂತ ಅನ್ಸ್ತಂತಡೆ ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತ ಇದ್ದೀನಿ ಎಸ್ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತ ಆಸೆ ಒಂಚೂರು ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲ ಬಂದಿತ್ತು.

0: ಭಾಷೆ ಇದು, ತುಳು ಭಾಷೆನ ಹಿಂಗೆಲ್ಲ ಯಾರಾಡಿ ಮಾತಾಡ್ತಾರ, ಎಲ್ಲಿ ಭಾಷೆ ಇದು, ಸುಳ್ಯದ ಗಾಂಗೆ ಹಿಂಗೆ ಅಂತ ಹೇಳಿದೆ. ಆಗ ನಂಗೆ ಅನ್ಸುತ್ತೆ ನಮ್ಮ ಭಾಷೆನ ನಾವು ಮಾತಾಡ್ತಾ ಒಟ್ಟಿಂಗ್ ಒಟ್ಟಿಂಗ್ ಒಂದ್ ಸ್ವಲ್ಪ ಜನರಿಗೆ ಹೇಳಿಕೊಡೋಕು ಈ ಕ್ವಶನ್ಸ್ ಆಗಲ್ಲ, ಬರಕ್ಕಾಗ ಗೊಂತಾಕು ನಮಗೊಂದು ಭಾಷೆ ಅಂತ ಹೇಳಿದೆ. ಆ್ಯಂಡ್ ಬಿಕ ಆಗ ಬಂದ ನೆಗೆಟಿವ್ ಕಮೆಂಟ್ಸ್ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೆ ಅಂದ, ನಾ ನೆಗೆಟಿವ್ ಕಮೆಂಟ್ಸ್ನ ತೆಸಲು ಹೋಗಿ ಸ್ಟೇಟಸ್ ಹಾಕಿದ್ದೆ ಅಕ್ಕ, ಹಿಂಗೆ ಹಿಂಗೆ ಕ್ವಶನ್ಸ್ ಬಂದಿತ್ತು ಅಂದ. ಆಗ ನಮ್ಮ ಇದನ್ನಿರ್ತ ನಮ್ಮ ಯುವ ಸಮುದಾಯ ತುಂಬಾ ಜನ ಹೋಗಿದೆ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರೆ, ನಮ್ಮ ಭಾಷೆ ಇದ್ದು ಆ ಒಂದು ಗೌರವನಿ, ಆ ಒಂದು ಹೆಮ್ಮೆನಿ, ನಮ್ಮ ಭಾಷೆ ನಾವು ಮನೆ ಪ್ರೌಡ್ ಇದ್ದೇನೆ. ಆಗ ನಂಗೆ ಅನ್ಸುತ್ತೆ ನಾನು ಈಗ ಇದ್ರ ಶುರು ಮಾಡ್ತಾರೆ ಖಂಡಿತ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳಿದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ.
1: ನಮಸ್ಕಾರ, ನಮ್ಮ ಮುದ್ದು ಅಜ್ಜಿನರು, ನಮ್ಮ ಹ್ಯಾಂಡ್ಸಮ್ ಆಗಿರೋ ಅಜ್ಜನರು, ನಮ್ಮ ಬ್ಯೂಟಿಫುಲ್ ಆಗಿರೋ ಆಂಟಿ ಅಂಕಲ್ ನರು, ನಮ್ಮ ಕ್ಯೂಟಿ ಬಾಯ್ಸ್, ಜೊತೆಗೆ ನಮನ ಜಾವೇನರು, ನಾವೆಲ್ಲರಲ್ಲ ಇಂದು ಮೋಸ್ಟ್ ಎಕ್ಸೈಟೆಡ್ ಆಗಿ ಇಸು ದಿನ ಕಾಪಾಡಿದ್ದ ಪ್ರೋಗ್ರಾಮ್ ನಮ್ಮ ಹೇಮಂತ ಕಣ್ಣು ಮೆಹಂದಿ ಫಂಕ್ಷನ್ ನಾವಿಂದ ಸೇರ್ದ. ಹಿರಿಯರು ಹೇಳಿದರು ಮದ್ದೆ ಮಾಡಿ ನೋಡಿಲ್ಲ ಮನೆ ಕಟ್ಟಿ ನೋಡು ಅಂತ. ಇನ್ನೊಂದು ಡಬಲ್ ಧಮಾಕ, ಮನೆಲ ಕಟ್ಟಿ ನೋಡರು ಮದ್ದೆಲ್ಲ ಮಾಡಿಂಡೋಳರು. ಇನ್ನೇನ್ ತರ್ಬೇಕಲ್ಲ, ಒಂದೊಳ್ಳೆ ಸೌಂಡ್ ಸಿಸ್ಟಮ್ ಉಂಟು, ಒಂದೊಳ್ಳೆ ಲೈಟಿಂಗ್ಸ್ ಉಂಟು, ನಮ್ಮ ಹೇಮಂತ ಕೊಂದು ಸ್ಟೇಜ್ ಮೇಲೆ ಬರ ಕಾಪುಂಡುಳರು. ಹೆಣ್ಣು ಮಗು ಹುಟ್ಟದೊಡೆ ಬರೀ ಒಂದು ಹೆಣ್ಣು ಮಗು ಮಾತ್ರ ಹುಟ್ಟಲ್ಲ, ಅವಳೊಟ್ಟಿಗೆ ಒಂದು ಆಸೆ ಕನಸುಗಳು ಹುಟ್ಟು. ಅವಳ ಎಜುಕೇಶನ್ ಆಗಿರಲಿ, ಅವಳ ಜಾಬ್ ಆಗಿರಲಿ, ಅವಳ ಮದ್ದೆ ಆಗಿರಲಿ, ಇದೆಲ್ಲ ಒಂದು ಆಸೆ ಕನಸುಗಳಿಟ್ಟು ಆ ಕನಸನ ನನಸು ಮಾಡ್ತಂತ ದಿನ ಇದು.
2: ಒಂದು ಕೈಲಿ ಮಡಕೆದ ಮಾಡ್ತಾ ಚಕ್ರನ ತಿರುಗಿಸಿದ್ದೆ, ಇನ್ನೊಂದು ಕೈಲಿ ಅದಕ್ಕೆ ಒಂದು ಶೋಕ್ ಶೇಪ್ ಕೊಡ್ತಲೇ ಕೊನೆ. ನೀವು ಇಂಜಿನಿಯರಿಂಗ್, ಮಾಡೆಲಿಂಗ್, ಆಂಕರಿಂಗ್, ರೈಡಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಟಿಂಗ್, ವ್ಲಾಗ್, ಹಿಂಗೇನೆ ಎಲ್ಲ ಕೆಲಸನ ಒಟ್ಟಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
0: ಅದು ಸ್ವಲ್ಪ ಆಕ್ಚುಲಿ ಕಷ್ಟನೇ, ಎಲ್ಲ ಇದ್ ಮಾಡುತ್ತೆ, ಆಗಲ್ಲ ತಿಂಗ್ ಮಾಡಿರ್ತಿ, ಈಗ ವರ್ಕ್ ಮಾಡಿರುತ್ತೆ, ಎಲ್ಲ ಕೆಲವೊಂದ್ಸತಿ ಕಾಲ್ ಬಂದಿಟ್ಟು ಇಲ್ಲಿ ಶೋಸ್ ಇಡ್ತು ಮಾಡ್ತೀರಾ ಅದು ಇದು ಅಂತ ಹೇಳಿದೆ. ಆ ವಿಷಯನೇ ನಂಗೆ ನನ್ನ ಅಪ್ಪ ಅಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಅಜಿತ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಅಡಿ ಹೆಲ್ಪ್ ಬೇಕಿರುತ್ತೆ. ನಂಗೆ ಎಲ್ಲ ಅಡಿ ಈಗ ಶೂಟ್ ಇರೋತಿಲ್ಲ, ಅಜಿತ್ ಕರ್ಕೊಂಡು ಹೋಗಿ ಬಿಟ್ಟಿದ್ದಿ, ಕರ್ಕೊಂಡು ಬರ್ತಾರೆ, ಅದೆಲ್ಲ ವರ್ಕ್ ಅವರೇ ಮ್ಯಾನೇಜ್ ಮಾಡ್ತಾರೆ, ಅದೊಂದು ಧೈರ್ಯ. ಈಗ ನಾ ಅದೇ ಹೇಳೋದು, ನಿವಂಗೆ ಮಾಡೋಕ್ಕೂ ನಿಂತರ ಅಡಿ ಇಂಟ್ರೆಸ್ಟ್ ಇರ್ತಾಳೆ, ನಿವಂಗೆ ಎಲ್ಲ ಕಡೆ ಅಪರ್ಚುನಿಟೀಸ್ ಓಪನ್ ಇರ್ತು. ನಮ್ಮ ಇದೇನೆ ತುಂಬಾ ಜನ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿಕೆ ಅಂತಾರೆ, ಮಾಡ್ಲಿಂಗ್ ಇಂಟ್ರೆಸ್ಟ್ ಉಂಟು, ಮೇಕ್ ಓವರ್ ಹೋಗಕ್ಕೆ ಇಂಟ್ರೆಸ್ಟ್ ಉಂಟು ಅಂದ. ಆಗ ನಂಗೆ ನಂಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಉಂಟು ನಾ ಅವರೊಟ್ಟೆಲ್ಲ ಶೇರ್ ಮಾಡ್ತೇನೆ, ಹೋಗ್ನಿ ಮಾಡ್ನಿ ಮುಂದೆ ಅಂದ್ರೆ ಮುಂದೆ ಮತ್ತೆ ನಮಗೆಲ್ಲ ಖುಷಿ ಇಲ್ಲ, ಅವರ ನಮ್ಮ ಇದು ನಮಗೆ ಗುರ್ತ ಉಂಟು ಅವರು ಹೇಳಕ್ಕೆ. ಹಂಗೆ ಅದ್ ನಂಗೆ ಇಂಟ್ರೆಸ್ಟ್ ಆಕ್ಚುಲಿ, ಇದಕ್ಕೆಲ್ಲ ಹೋಗು ಎಂತಾಡಿ ಮಾಡೋಕು ನಾಲ್ಕು ಜನರಿಗೆ ಗುರ್ತಾಕು ಅಂತ ಹೇಳಿ.
2: ಎಲ್ಲ ಮುಂದೆ ಬಂದು ನೋಡಿರಿ, ನಿಮ್ಮ ಹಸ್ಬೆಂಡ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ,
0: ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾ ಯಾವಾಗಲ್ಲ ಒಂದು 120 ಸ್ಟುಪಿಡ್ ಐಡಿಯಾಸ್ ಎಲ್ಲ ಕೊಟ್ಟಿರ್ತೇನೆ, ನಂಗೆ ಇದು ಮಾಡೋಕು, ನಂಗೆ ಅವರೇ ಹೇಳಿರ್ತಾರೆ ಒಂದು ದಿನ ಹೇಳ್ತೆ ಮಾಡ್ಲಿಂಗ್ ಮಾಡೋಕೆ, ಇನ್ನೊಂದು ದಿನ ಹೇಳ್ತೆ ಅಡುಗೆ ಮಾಡ್ತೆ, ನಾನು ವಿಡಿಯೋ ಮಾಡಿ ಹಾಕ್ತೆ ಅಂತ ಹೇಳಿದ್ ಎಷ್ಟು ಹೋಗೊಂಡಿರ್ತೀನಿ ನಿನ್ನ ತಲೆ ನೀ ಎಲ್ಲ ಅಲ್ಲ ಅಂದ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಂತ ಹೇಳ್ತಾರೆ ಇಲ್ಲ ಬೇಡ ಆತಲ್ಲ ಹಂಗೆಲ್ಲ ಹೇಳ್ತಾರ. ಅಂಡ್ ಅವ್ರಿಗೆ ನಂಬಿಕೆ ಉಂಟು, ಲೈಕ್ ನಾನು ಎಲ್ಲ ಅಡಿ ಹೋಗಿದೆ ಅಂತ ಅಡಿ ಅಚೀವ್ ಮಾಡ್ತೆ, ಮಾಡೇ ಮಾಡ್ತೆ, ನನ್ನಿಂದ ಧೈರ್ಯ ಉಂಟು ಅಂತ ಹೇಳಿದೆ.
2: ಅಂಡ್
0: ಈಗ ನಾನು ನೋಡಿದೆ ನಮ್ಮ ಇದನ್ನ ಎಲ್ಲರ್ಲ ಅವರು ಲೈಕ್ ಬೇತರೆ ಸಪೋರ್ಟ್ ಮಾಡ್ತಾಗ್ಲ ನಾನು ನೋಡಿದೆ. ಈಗ ನಾನು ಒಂದು ವಿಡಿಯೋ ಹಾಕತ್ತಡ, ನಮ್ಮ ಯುವ ಸಮುದಾಯ ತುಂಬಾ ಹೆಲ್ಪ್ ಮಾಡಿಂಡುಳು, ತುಂಬಾ ಸಪೋರ್ಟ್ ಮಾಡಿಂಡುಳು. ಆ ಕಮೆಂಟ್ಸ್ ಎಲ್ಲ ಅಜಿತ್ ಓದುತ್ತಿಲ್ಲ ಅವ್ರು ಹೇಳಿರ್ತಾರೆ, ನೋಡು ನಿನ್ನ ಇದ್ರಲ್ಲಿ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕಮೆಂಟ್ಸ್ ನೋಡು ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನಿನ್ನ. ನಾನು ಒಂದೊಂದು ದಿನ ವಿಡಿಯೋಸ್ ಮಾಡಲ್ಲ ಅವರೇ ಕೇಳಿರ್ತಾರೆ, ಅವತ್ ಮಾಡುದಿಲ್ವಾ ಇವತ್ತು ಎಂತಾದ್ರೂ ಮಾಡಿ ಹಾಕು ಅಂತ. ಅದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ ಮಾತ್ರ ಅಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ
2: ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ?
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾನೀಗ ಕರೆಂಟ್ ಆಗಿ ಜರ್ಮನ್ ಬೇಸ್ಡ್ ಕಂಪನಿ ವರ್ಕ್ ಮಾಡಿಂಡುಳ್ಳೆ, ನನ್ನ ನನ್ನ ಟೀಮ್ ಇರ್ತಾರೆ ಸ್ವಲ್ಪ ಜನ ಜರ್ಮನ್ ಉಳ್ಳರಕ್ಕ, ಸ್ವಲ್ಪ ಜನ ಜರ್ಮನ್, ಸ್ವಲ್ಪ ಜನ ಪಾಕಿಸ್ತಾನ್, ಈಜಿಪ್ಟ್, ಆ ಲೊಕೇಶನ್ಸ್ ನೆಲ್ಲ ಉಳ್ಳರು. ನಾನು ಇಲ್ಲಿದ್ದ ವ್ಲಾಗ್ಸ್ ನ ಆಕ್ಚುಲಿ ನಾನು ಅವರೆಲ್ಲ ಶೇರ್ ಮಾಡ್ತಾ, ನಮ್ಮ ಭಾಷೆ ನಿನ್ನ ವ್ಲಾಗ್ಸ್ ಮಾಡಿಂಡುಳ್ಳೆ ನೋಡಿ ನೋಡಿ ಅಂತ ಹೇಳಿದೆ. ನನ್ನ ಅವ ಆ ಕೊಲೀಗ್ಸ್ ಎಲ್ಲ ನೋಡಿ ಕೇಳಿರ್ತಾರೆ, ಐ ಲರ್ನ್ ಅ ನ್ಯೂ ವರ್ಡ್ ಟುಡೇ, ಇಟ್ಸ್ ಗುಳುಂಬು, ಐ ಲರ್ನ್ ಇಟ್, ಐ ಲರ್ನ್ ಇನ್ ಹಂಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ. ನಂಗೆ ಅನ್ಸ್ತು ಓ ನಮ್ಮ ಭಾಷೆ ಈಗ ಜರ್ಮನ್ ಊಟ ರೀಚ್ ಆಗುತ್ತೆ, ಅದೊಂದು ಭಾರಿ ಖುಷಿ ಆಯ್ತು. ಆಂಬಿಕ ಈಗ ನಮ್ಮ ಕಂಪನಿ ಕೆಲವೊಂದು ನನ್ನ ಕೊಲೀಗ್ಸ್ ಆಗಿರಲಿ ಇಲ್ಲಿ ಊರ್ದರ ತುಳು ಮಾತಾಡ್ತಾರೆ ಅವರಿವರು, ಅವರೆಲ್ಲ ಹೇಳಿರ್ತಾರೆ ನಾನು ಆಕ್ಚುಲಿ ಜರ್ಮನ್ ಕಲ್ತಿನಿದ್ದೆ, ಜರ್ಮನ್ ರಿಲೊಕೇಟ್ ಆಗಕ್ಕೆ ನಂಗೆ ಆಪರ್ಚುನಿಟಿ ಬಂದಿತ್ತು. ಆಗ ನಾನು ಜರ್ಮನ್ ಬಿಕ ಕನ್ನಡನ ಕಂಪೇರ್ ಮಾಡಿ ಇದು ಮಾಡ್ತಿದ್ದೆ, ಈ ವರ್ಡ್ ಆ ತಡೆ ಹಿಂಗೆ, ಈ ವರ್ಡ್ ಆ ತಡೆ ಹಿಂಗೆ. ಆಗ ನನ್ನ ಕೊಲೀಗ್ಸ್ ಎಲ್ಲ ನಂಗೆ ಇದ್ ಮಾಡ್ತಿದ್ದಾರೆ, ನೀನು ಸೈಡ್ ಅಲ್ಲಿ ನಿಮ್ಮ ಭಾಷೆ ಸಹ ಬರ್ಕೋ, ಈ ವರ್ಡ್ ಅಂದ್ರೆ ಹೀಗೆ ಮೂರು ಭಾಷೆ ನೀನ್ ಕಂಪೇರ್ ಮಾಡಿ ಮಾತಾಡಿದಾಗೆ ಆಗ್ತದೆ ಅಂತ. ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತಾರೆ. ನಾನು ಎಂತ ಮಾತಾಡೋಕೆ ನಮ್ಮ ಭಾಷೆ ಅವರು ಅಂದ್ರೆ ಅಪ್ಪ ನೆನಪು ಮಾಡ್ತಾರೆ, ನಿನ್ನದೊಂದು ಭಾಷೆ ಉಂಟು, ನಿನ್ನದೊಂದು ಭಾಷೆ ಉಂಟು. ಈಗ ನಿಮಗೆ ನಾನು ನೀವು ಹಾಕೋ ವಿಡಿಯೋಸ್ ನಾನು ನೋಡಿದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿದ್ರು, ಅದು ನಾವಂಗೆ ಸಿಕ್ತ ತುಂಬಾ ಕಮ್ಮಿ ಗೊತ್ತಾಯ್ತ. ಆ ಸಪೋರ್ಟ್ ಸಿಕ್ಕ ತಡೆ ಸಾಕು, ನಾವು ಇನ್ನೆಲ್ಲ ಮುಂದೆ ಹೋಗಲ್ಲ. ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಸಮುದಾಯ ತುಂಬಾ ಜನ ಉಳ್ಳರು, ಈ ತರ ತುಂಬಾ ಟ್ಯಾಲೆಂಟ್ ಇರ್ತಾರ, ಎಂತರ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಎಂತರ ಅನ್ಸಂತಾರ. ನೀವು ಬೇಕಂತ ನಮ್ಮ ಕಮೆಂಟ್ ಸೆಕ್ಷನ್ ಬಂದು ನೋಡಲೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನೀವು ಅದ್ರ ಮೋಟಿವೇಶನ್ ಆಗುತ್ತೆ, ನೀನು ಶುರು ಮಾಡಲೆ. ಅದ್ರ ನಾ ಹೇಳ, ಈಗ ಎಂತ ಫಂಕ್ಷನ್ ಇತ್ತಡಲ್ಲ ಆಸೆ, ಆಗ ನಮ್ಮ ಕರೆತರ, ಇಂದು ಫಂಕ್ಷನ್ ಉಂಟು, ಇಂದ ನೀ ಬಂದಿ ಬೇಕಾದ ಮಾತಾಡಲೆ, ಅದೆಲ್ಲ ಹೇಳುತ್ತೆ ನಾವು ಖುಷಿ ಆಗುತ್ತೆ. ನಮ್ಮ ಸಮುದಾಯ ನೀ ಈ ಸಪೋರ್ಟ್ ಮಾಡಿಂಡುಳ್ಳರಲ್ಲ. ಸೊ ನಾವು ನಮ್ಮ ಭಾಷೆನ ಎತ್ತಿ ಹಿಡಿದಾಗ ಅದು ನಮಗೆ ಕೊಟ್ಟಂತ ಒಂದು ಇದ್ರ ನಾವು ರಿಟರ್ನ್ ಕೊಟ್ಟಿಂಡುಳ್ಳ ಅಂತ ಆಸೆ.

0: ಎಂಟು ವರ್ಷ ನೀವು ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತಿದ್ದೀರಿ. ನೀವು ಇಷ್ಟೆಲ್ಲ ಬೆಳೆಯಬೇಕು ಅಂದ್ರೆ ಒಂದು ಭದ್ರ ಬುನಾದಿ ಎಸ್ ಡಿ ಎಂ ಕಾಲೇಜ್ ಇಂದ ಹೇಳಲು ಹಳೆ ವಿದ್ಯಾರ್ಥಿ ಆಗಿಬಿಟ್ಟಿರಿ.
1: ನಾನಿಲ್ಲಿ ಜರ್ನಲಿಸಂ ಕಲ್ತಿರ್ತ ಟೈಮ್ ಈ ರೇಡಿಯೋ ನಿನಾದದ ಫಂಕ್ಷನ್ಸ್ ಅಂದ್ರೆ ಡೈಲಿ ಪ್ರೋಗ್ರಾಮ್ಸ್ ಎಲ್ಲ ಆಗಿಂಡಿತ್ತಕ್ಕ. ಆಗ ನಾನು ಹೇಳ್ತಿದ್ದೆ ಮ್ಯಾಮ್ ಒಟ್ಟಿ, ನಂಗೆಲ್ಲ ಒಂಚೂರು ಒಂದ್ಸರ್ತಿ ರೇಡಿಯೋನೆಲ್ಲ ಮಾತಾಡೋಕೆ, ಈ ಆರ್ ಜೆ ಎಸ್ ಲೈಕ್ ಅದೊಂದು ಬೇರೆ ತರ ಎಂತರ ಫೀಲ್ಡ್, ಅದೇನಿಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡೋಕು ಅಂದ. ಆಗ ಮ್ಯಾಮ್ ಹೇಳಿದ್ದು ನಿಂಗೆ ಎಲ್ಲದಲ್ಲಿ ಕಾಲ್ ಹಾಕಿರ್ತು, ಓಕೆ ಅಪರ್ಚುನಿಟಿ ಇತ್ತಡೆ ನಿನ್ನ ಕರೆತೆ ಅಂದ. ಅದೇ ನಮಗೆ ಇಂಟ್ರೆಸ್ಟ್ ಉಂಟು ಅಂತ ಅಪರ್ಚುನಿಟಿ ಅರ್ಸಿನ್ ಬರುತ್ತೆ ಅಂತ ಹೇಳಕ್ಕೆ ಅಂದ ಯಶವಂತ್ ಸರ್ ಇದ್ದಾರೆ ಅವರು ಇಲ್ಲಿ ಎಸ್ ಡಿ ಎಂದರು, ಅವ್ರಿಗೊಂದು ಸ್ಟೋರಿ ಇದ್ರಲ್ಲ ಎಂತರ ಒಂದು ಶೂಟ್ ಮಾಡಿದ್ದಾರೆ. ಆ ಟೈಮ್ ನೀವು ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಕೊಡಕ್ಕಿದ್ದ, ಒಂದ್ ಎರಡ್ ಸರ್ತಿ ಕರೆದಿದ್ದರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಕ್ಕುಂಟು ಇದಕ್ಕೆ ಅಂದೇಳಿ. ಆಗ ಬಂದಿದ್ದೆ ನಾ ಈ ರೇಡಿಯೋ ಇದಕ್ಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು, ಲೈಕ್ ರೇಡಿಯೋ ಕ್ಯಾಮರಾ ಮುಂದೆ ಮಾತಾಡ್ತಾಗ ಅಭ್ಯಾಸ ಆಗಿತ್ತು, ಆ ತಡಿ ಈಗ ಕುಳಿತಿಂಡಿ ಜಸ್ಟ್ ಮೈಕ್ ಹಿಡ್ಕೊಂಡು ಮಾತಾಡೋಕು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡುದ.
0: ನೀವೊಂದು ಈ ಕಾಲೇಜಲ್ಲಿ ಕಲಿತ ಒಂದು ಆ ಟೈಮದ ಬಗ್ಗೆ, ಕಳೆದ ದಿನಗಳು ಇದರ ಬಗ್ಗೆ ಹೇಳ್ತೀರಿ ಅಂತ.
1: ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಶ್ರುತಿ ಮ್ಯಾಂಬಿಕಾ ಭಾಸ್ಕರ್ ಸರ್, ನಾನ್ ಬಂದು ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು ಎಂತ ಅಡಿ ಮಾಡೋಕು ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ದರು ನಾವು ನಿಮಗೆ ಅಪರ್ಚುನಿಟೀಸ್ ಕೊಡ್ತಾ, ಲೈಕ್ ನಿಮಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕೊಡ್ತಾ, ಆತರ ನನ್ನ ಫೀಲ್ಡ್ ಬೇತೈತೆ, ನಾ ಇಂಜಿನಿಯರಿಂಗ್ ಆದ ಫೀಲ್ಡ್ ಬೇತೆ, ಸೊ ನಾವು ನಿಮ್ಮ ಎಷ್ಟು ದಿನ ಪುಷ್ ಮಾಡಕ್ಕೋ ತಾಸ್ ದಿನ ಪುಷ್ ಮಾಡಲೆ, ಅದ ಆಂಬಿಕಾ ನಿಮಗೆ ಗ್ರೋ ಹಾಕೊಂಡ ತಡ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಾವ್ತು, ನಿನ್ನೆಗೆ ಓನೇ ನಡೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡೋಕಾವ್ತು ಅಂದ. ನಾನು ಇಲ್ಲಿ ಜರ್ನಲಿಸಂ ಕಲ್ತಾಗ ಕೊರೋನಾ ಟೈಮ್ ಟೈಮ್ ಎಂತ ವೇಸ್ಟ್ ಮಾಡ್ತಂದ್ ಹೇಳಿ ಇಲ್ಲಿ ಬಂದಿದ್ದೆ. ಮ್ಯಾಮ್ ಅಟ್ ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು. ಆ ಟೈಮ್ ಒಂದಾಸ ಶೋಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಪೆಪ್ಪರ ಪ್ಯಾರರ ಅಂದ್ ಒಂದು ಮೂವಿ ಇತ್ತು, ಅದ್ರ ಪ್ರಮೋಷನ್ ಆಗಿರಲಿ, ನನ್ನ ಚೇತಕ್ಕೊಂದಿತ್ತು ಶ್ಯಾಡೋನ ಹೆಸರು ಬಚ್ಚಿದ್ದೆ ಅದ್ರಗೊಂದು ವಿಡಿಯೋ ಮಾಡಕ್ಕೆ, ಅದೆಲ್ಲ ಇಲ್ಲೇ ಮಾಡ್ಸಕ್ಕೆ. ಅದ ಆಮ್ಕೆ ಒಂದ್ ಎರಡ್ ಮೂರು ಶಾರ್ಟ್ ಫಿಲ್ಮ್ಸ್ ಮಾಡ್ದೆ, ಇದೆ ಎಸ್ ಡಿ ಎಂದರ್ ಇವರ ಸಪೋರ್ಟ್ ಒಂದಾಗಿದೆ, ತುಂಬಾ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಎಂದರ್. ಅದ ಆಮ್ಕ ಡಿಪ್ಲೊಮಾ ಇರೋತಿಲ್ಲ ಆಸೆ, ಆಗ ಕಾಲೇಜ್ ನಿಯಂತ್ರಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಡಲ್ಲ ಎಂತರಿತ್ತಡಲ್ಲ ಕರೆತಿದ್ರು ಮಾತಾಡು ಅಂತ ಹೇಳಿ ವೇದಿಕೆನ ಕೊಡ್ತಿದ್ರು. ಎಂ ಸಿ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಡ್ಯಾನ್ಸ್ ಆಗಿರಲಿ ಡ್ರಾಮಾ ಆಗಿರಲಿ ಎಂತರಿತ್ತಡಲ್ಲ ಬಂದಿದ್ದಿ, ಪಾರ್ಟಿಸಿಪೇಟ್ ಮಾಡಕ್ಕೆ ಆಪರ್ಚುನಿಟಿ ಸಿಕ್ಕಿತ್ತು. ಅದೇಮ್ಕ ಎಸ್ ಡಿ ಎಂ ಕಲಾ ವೈಭವ ಅಂದುಂಟು, ಅದೇನಿಲ್ಲ ಆಸೆ, ನಾನು ಪಿ ಯು ನಿರುತ್ತೆ ಅದು ಸ್ಟಾರ್ಟ್ ಆಗಿದ್ದಾಗ ಆಗಲ್ಲ ಆಸೆ, ನಮಗೆ ಆಪರ್ಚುನಿಟಿ ಸಿಕ್ಕಿತ್ತು ನಮಗೆ ಕಲಾ ವೈಭವನಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಪಾರ್ಟ್ ಆಗಿದೆ. ನನ್ನ ಡ್ಯಾನ್ಸ್ ಕೊರಿಯೋಗ್ರಫರ್ ಬಂದು ಪ್ರಮೋದ್ ಆಳ್ವಾಸ್ ಸರ್ ಅಂದ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್, ಅವರ ಸ್ಟೂಡೆಂಟ್ ಆಗಿ ಅಲ್ಲಿ ಡ್ಯಾನ್ಸ್ ಕಲ್ತಕೊಂಡ ಒಂದು ನಾವಾಗಿ ಹೋಗಿ ಕಲ್ತಾಗ ತುಂಬಾ ಕಷ್ಟ ಉಂಟು, ಶಾಲೆನೆ ನಮಗೊಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತಾಗ ತುಂಬಾ ದೊಡ್ಡ ಗಿಫ್ಟ್ ಅಂತ ಹೇಳ.

0: ನೀವೊಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆ ಉದ್ಯೋಗದಲ್ಲಿ ಉಳಿರಿ, ಸುಮಾರು ಸಾಧನೆಗಳನ್ನ ಮಾಡ್ತೀರಿ. ಮುಂದೆ ಎಜುಕೇಷನ್ ಮಾಡ್ತಂತೆ ವಿದ್ಯಾರ್ಥಿಗಳಿ ಅಥವಾ ಯುವ ಸಮುದಾಯ ಅಲ್ಲದೆ ಪೋಷಕರಿ ನೀವು ಯಾವ ರೀತಿ ಸಜೆಷನ್ ಕೊಡಲು ನಿರ್ತದೆ ಹೇಳಲ್ಲ?
1: ಆಕ್ಚುಲಿ ಎಂತರ್ ಅಂತ ನಾವು ಪೋಷಕರಾಗಿ ಎಂತರ್ ಮಾಡ್ತಾನೆ ತಡೆ ಮಕ್ಕಳು ಎಂತರ್ ಇಂಟ್ರೆಸ್ಟ್ ಉಂಟು ನಾವು ನೋಡಕ್ ಹೋತಲ್ಲ, ಇಂಜಿನಿಯರಿಂಗ್ ಆಗ್ನಿ ಇಲ್ಲ ಡಾಕ್ಟರ್ ಮಾಡಿ ಹಿಂಗೆ ಹೇಳಂಡ್ ಹೋತ. ಈಗ ನಮ್ಮ ಮಕ್ಕಳಿಗೆ ಈಗ ತುಂಬಾ ಅಪರ್ಚುನಿಟೀಸ್ ಉಂಟು, ಬೇತ ಬೇತ ಹೊಸ ಹೊಸ ಫೀಲ್ಡ್ ಗಳು ಸ್ಟಾರ್ಟ್ ಆಗಿಂಟು. ಅವರಿಗೆ ಎದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಹೋಗಕ್ಕೆ ಇದು ಬಿಡೋಕು. ನಾವು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾವು ಹೇಳ್ತಾ ನಾವು ಫೋರ್ಸ್ ಮಾಡಿದ್ವಿ ಇಂಜಿನಿಯರಿಂಗ್ ಮಾಡಿ ಮಾಡಿ ಅಂತ ಹೇಳಿ ಕಳಿಸ್ತಾ ಅಸ್ ಈಸಿ ಇಲ್ಲ. ಈಗ ಜಾಬ್ ಮಾರ್ಕೆಟ್ ನಿ ಜಾಬ್ ಸಿಕ್ಕುತ್ತೆ, ಅದೇನೋ ಬೇರೆ ಫೀಲ್ಡ್ ಈಗ ಎಡಿಟಿಂಗ್ ಆಗಿರಲಿ ಅಥವಾ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಅಪರ್ಚುನಿಟೀಸ್ ಉಂಟು. ಆ್ಯಂಡ್ ಆ ಫೀಲ್ಡ್ ಇಂಜಿನಿಯರಿಂಗ್ ಎಲ್ಲ ಜಾಸ್ತಿ ಅರ್ನ್ ಮಾಡಿಂಡುಳ್ಳರು ಗೊತ್ತಾಗ. ಸೊ ಮಕ್ಕಳಿಗೆ ಅದೇನು ಇಂಟ್ರೆಸ್ಟ್ ಉಂಟು, ಸ್ಪೋರ್ಟ್ಸ್ನ ಇಂಟ್ರೆಸ್ಟ್ ಉಂಟು ಅಂತ ಹೇಳ್ತಾ ನಾವು ಅದನ್ನೇ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾನು ನಮ್ಮ ಯುವ ಸಮುದಾಯಕ್ಕೆ ಇದರ ಸಜೆಸ್ಟ್ ಮಾಡ್ತೆ. ಕಾಲೇಜಸ್ ಈಗ ನಿಮಗೆ ಸಬ್ಜೆಕ್ಟ್ಸ್ ಇರ್ತು, ನಿಮಗೆ ಪ್ರಾಕ್ಟಿಕಲ್ ಅಥವಾ ಥಿಯರಿ ನಾಲೆಜ್ ಇರ್ತು ಎಲ್ಲೆಲ್ಲ ಓಕೆ, ಆದರೆ ನಿಮ್ಮ ಮೇನ್ ಎಂತ ಸ್ಕಿಲ್ ಅಪ್ಗ್ರೇಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಹೊರಗೆ ನಿಮಗೆ ಕೋರ್ಸಸ್ ಇರ್ತು, ಇಂಟರ್ನ್ಶಿಪ್ಸ್ ಇರ್ತು, ಆ್ಯಂಡ್ ನೀವು ಬೇತಿಂತರಾಡಿ ಹೊಸ ಲ್ಯಾಂಗ್ವೇಜಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಇಂಜಿನಿಯರಿಂಗ್ ಅದರೆಲ್ಲ ಕಲಿತ ತಡ ಬೆಟರ್ ಇರ್ತು ಈಗ ಜಾಬ್ ಮಾರ್ಕೆಟ್ನ ನಿಮಗೆ ಅಪರ್ಚುನಿಟೀಸ್. ಹೊರಗೆ ಹೋಗಿದ್ದು ಜಾಬ್ ಪ್ಲೇಸ್ ಅಂತ ಈಗ ಭಾರಿ ಕಷ್ಟ ಉಂಟು. ಸೊ ನೀವು ಸ್ಟಡೀಸ್ ಮಾಡಿಂಡಿರೋತೆ ಇದೆಲ್ಲ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತು ತುಂಬಾ ಇಂಪಾರ್ಟೆಂಟ್ ಹೌದು. ಹಾಗೇನೆ ಪೇರೆಂಟ್ಸ್ ಲಾಸೆ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಇವನ್ ನಮ್ಮ

0: ಅಸ್ಯೂಮ್ ನಿಮ್ಮ ಸ್ಕಿಲ್ ಸೆಕ್ಷನ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಸ್ಕಿಲ್ಸ್ ನಿಮ್ಮ ಇಂಪ್ರೂವ್ ಮಾಡೋಕು, ನಿಮ್ಮ ಕೆಲವೊಂದು ಸಬ್ಜೆಕ್ಟ್ ನೀ ಇದ್ದಾಗ ಇಲ್ಲದ ಟಾಪಿಕ್ಸ್ ಎಲ್ಲ ಹೆರಿಗೆ ಮಾರ್ಕೆಟ್ ನೀ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದ್ರ ಕಲ್ದತ್ತ ತುಂಬಾ ಇಂಪಾರ್ಟೆಂಟ್ ಹೌದು. ಅದೇ ನಮಗೆ ಯುವ ಸಮುದಾಯಂಗೆಲ್ಲ ನಾನು ಅದೇ ಹೇಳ್ತಾ, ಈಗ ಅಪರ್ಚುನಿಟೀಸ್ ಓಪನ್ ಉಂಟು ಅಂತ ಆತ, ಒಂದೇ ಫೀಲ್ಡ್ ಅನ್ನಲ್ಲ. ಈಗ ನಾವೆಂತ ಮಾಡ್ತಾ ಅಂತಡ, ಈಗ ಇಂಜಿನಿಯರಿಂಗ್ ಆಗಿ ಜಾಬ್ ಸಿಕ್ಕದ್ರು ತುಂಬಾ ಜನ ಉಳ್ಳರ್ಕು ಅಂತ ಆತ, ಇಲ್ಲಿಗೆ ಮುಗಿಯತ್ತೆ ನಂಗೆ ಜಾಬ್ ಸಿಕ್ಕಂಡಿಲ್ಲ ಆಗಂಡಿಲ್ಲ ಆತ್ ಮುಗಿಯತ್ತೆ ನೆನ್ಸಿನಕಾಗ. ಓಕೆ, ಇಂಜಿನಿಯರಿಂಗ್ ನೀ ತುಂಬಾ ಇದು ಉಂಟು, ಡೆವಲಪರ್ ಮಾತ್ರ ಅಲ್ಲ, ಟೆಸ್ಟರ್ ಉಂಟು, ಡೇಟಾ ಅನಲಿಸ್ಟ್ ಉಂಟು, ಬೇರೆ ಬೇರೆ ರೋಲ್ಸ್ ಉಂಟು. ಓಕೆ, ನಂಗೆ ಡೆವಲಪರೇ ಹಾಕೊಂಡು ಕುಳಿತ ತಡ ಆಯ್ತಲ್ಲ, ಬೇರೆ ರೋಲ್ಸ್ ಟ್ರೈ ಮಾಡೋಕಾಗುತ್ತಂತ ಆತ, ಆಮೇಲೆ ನಾವು ಗ್ರೋ ಆಗಂಟು ಅವಕಾಶಗಳು ತುಂಬಾ ಉಂಟು. ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರೇ ಮಾಡೋಕೊಂದಿಲ್ಲ, ಬೇರೆ ಅಪರ್ಚುನಿಟೀಸ್ ಎಂತ ಉಂಟು, ಆದ್ರೆ ಯೂಸ್ ಮಾಡಿ ಇದು ಫೀಲ್ಡ್ ಗೆ ನಾವು ಬರೋಕು ಅಂತ ಎಂತ ಮಾಡಲ್ಲ, ಅದ್ರ ಬಚ್ಚು ನೋಕೊಂತ ಆತ. ಅದಾಂಬಿಕ ಈಗ ನಾ ಪೇರೆಂಟ್ಸ್ ಗೆಲ್ಲ ಅದೇ ಸಜೆಸ್ಟ್ ಮಾಡ್ದೆ, ಈಗ ಹೊಸ ಹೊಸ ಕೋರ್ಸ್ ಗಳೆಲ್ಲ ಸಿಕ್ತು ಅಂತ ಆತ, 300 ರೂಪಾಯಿ 200 ರೂಪಾಯಿ ಒಂದು ಹೊಸ ಕೋರ್ಸ್ ಸಿಕ್ಕು, ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತಾ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ, ಖಂಡಿತ ನಾವು ಮುಂದೆ ಮುಂದೆ ಹೋಗಕ್ಕೆ ತುಂಬಾ ಈಸಿ.
1: ಯಾರಿಲ್ಲ ಒಂದು ಇಂಟ್ರೆಸ್ಟ್ ಇದೆ,
0: ಇಂಟ್ರೆಸ್ಟ್ ಇದೆ ಹೋಗು. ಅಂಡ್ ನಾವು ನೆಕ್ಸ್ಟ್ ಒಂದು 2 ಇಯರ್ಸ್ ಎಂತ ಮಾಡಕ್ ಅಂತ ಹೇಳಿ ನಮಗೆ ಇದಿರೋಕು, ಇನ್ನೊಂದು 2 ಇಯರ್ಸ್ ನಾನು ಈಸ್ ಮಾಡಿರ್ತಿ ಈ ಅಚೀವ್ಮೆಂಟ್ ಮಾಡಿರ್ತೇನೆ, ಗುರಿ ಇರೋಕು. ಹೌದು, ಗುರುಗಳೀಗ ನಮಗೆ ಸೋಶಿಯಲ್ ಮೀಡಿಯಾ ತುಂಬಾ ಸಿಕ್ಕುತ್ತೆ, ಯೂಟ್ಯೂಬ್ ನಿ ನಮಗೆ ಎಲ್ಲ ರಿಸೋರ್ಸಸ್ ಸಿಕ್ಕೊಂಡುಂಟು, ಲಿಂಕ್ಡ್ಇನ್ ನಾವು ಕಲ್ತಗತ್ತೆ ಸುನೋಗೆ ಹಾಕ ತಡೆ ಸಾಕು. ಸೊ ನಮಗೆ ಎಲ್ಲ ಎಲ್ಲ ಆಲ್ರೆಡಿ ಉಂಟು ಅಂತ, ಮುಂಚಿನ ಕಾಲ ನಾವೀಗ ಕಷ್ಟ ಪಡೋಕಿಲ್ಲ. ಸೊ ಇರ್ತಾಗ ನಾವು ಈಸಿ ಆಗಿ ಯೂಸ್ ಮಾಡಿ ಮುಂದೆ ಹೋಗ್ತಾ ಸಾಕು.
1: ಸುತ್ತಮುಟ್ಟ ನಿಮ್ಮೊಟ್ಟಿಗೆ ಮಾತಾಡಿದ್ದು, ನಿಮ್ಮ ಅನುಭವನೆ ಎಲ್ಲ ಹಂಚಿನದು, ಟೈಮ್ ಹೋದೇ ಗೊತ್ತಾಗಲ್ಲ ನೋಡಿ. ಮಣ್ಣದ ಚಕ್ರಲೆ ಕೊನೆ ಫಾಸ್ಟ್ ಆಗಿ ಅಸೇ ಪ್ರೀತಿಯಿಂದ ನಿಮ್ಮ ಬದುಕದ ಜರ್ನಿಲ ನಮ್ಮೊಟ್ಟಿಗೆ ಹೇಳಿದಿರಿ. ನೀವು ಜರ್ಮನಿದ ತಂತ್ರಜ್ಞಾನದೊಟ್ಟು ಇದ್ದಲ್ಲ, ನಿಮ್ಮ ನಾಡಗಿಲಿ ಇರ್ತದ ಆ ಕುಂಬಾರ ಭಾಷೆದ ಸೊಗಡು, ನಿಮ್ಮ ಈ ಮಣ್ಣದ ಮೇಲೆ ಇರ್ತಂತ ಗೌರವ ಮುಂದಿನ ಯುವ ಸಮುದಾಯ ಅದು ಸ್ಫೂರ್ತಿಯಾಗಿರಲಿ. ಇಂಜಿನಿಯರಿಂಗ್, ಮ್ಯಾರಥಾನ್, ಮಾಡೆಲಿಂಗ್, ಮತ್ತೆ ರೈಡಿಂಗ್, ವ್ಲಾಗ್, ನಿರೂಪಣೆ, ಹಿಂಗಿನ ನೀವು ಕಾಲ್ ಬಚ್ಚಿದ ಎಲ್ಲಾ ಕ್ಷೇತ್ರ ಎಲ್ಲ ನಿಮ್ಮ ಸಾಧನದ ಪಥಕ್ಕೆ ಹಿಂಗಿನೇ ಸಾಗಿಯಲಿ. ಇಸತ್ತಮುಟ್ಟ ನಮ್ಮ ಸ್ಟುಡಿಯೋಲಿ ನೀವು ಬಂದದ್ದು, ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿರಿ ನಮ್ಮ ಪರವಾಗಿ, ನಮ್ಮೆಲ್ಲ ರೇಡಿಯೋನಿನಾದ ಕೇಳುಗರ ಪರವಾಗಿ, ನಿಮ್ಮ ಈ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳುವೆ. ನಿಮ್ಮ ಮುಂದಿನ ಎಲ್ಲ ಕನಸುಗಳ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್.
0: ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಎನ್ಸೆಂಡ್ ಇದ್ದಲ್ಲ ನನ್ನ ಒಂದಿನ ಹಿಂಗೆ ಕರೆದಿ ಮಾತಾಡಿಸ್ತೇನೆ ಅಂತ, ಆಸೆ ದೊಡ್ಡಗಿಂತೆಲ್ಲ ಸಾಧನೆ ಮಾಡಲ್ಲ ಆತಡೆ ಮಾಡೋ ಸಣ್ಣ ಪುಟ್ಟ ಸಾಧನೆನ ಒಂದು ರೆಕಗ್ನೈಸ್ ಮಾಡಿದ ಕರೆಯಾಗ ನಂಗೆ ತುಂಬಾ ಖುಷಿ ಆಯ್ತು, ನೀವು ಮಾತಾಡಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಇದು ಈ ಒಂದು ಪ್ರೋಗ್ರಾಮ್ ಇನ್ನೆಲ್ಲ ತುಂಬಾ ಎಪಿಸೋಡ್ಸ್ಗಳು ಆಗಿರಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ.
1: ಇದಾಗಿರುತ್ತೆ ಇಂದಿನ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾವು ಎಸ್ಸೆ ಎತ್ತರ ಬೆಳೆದಲ್ಲ ನಮ್ಮ ಬೇರೆ, ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ಹೆಮ್ಮೆಂದ ಒಪ್ಪು ಬಂದರೆ ಮಾತ್ರ ನಮ್ಮ ಸಾಧನೆ ನಿಜವಾದ ಒಂದು ಗೌರವ ಸಿಕ್ಕುತ್ತೆ ಅಂದಿರುತ್ತೆ ನಮ್ಮ ಇಂದಿನ ಕಾರ್ಯಕ್ರಮದ ನಂಟರು ಸಂಧ್ಯಾ ಅವರೇ ಸಾಕ್ಷಿಂದ. ಇದರಲ್ಲಿ ಕೊನೆ ಇನ್ನೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿಯಾದೆ. ಅಸತ್ತಮುಟ್ಟ ಕೇಳಿರ್ನಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇಸತ್ತಿಮುಟ್ಟ ಮಂಡನ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ. ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು SDM ಕಾಲೇಜ್ ಇದು ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರೆಗ್ಲಾ ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗೋದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ, ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳ ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳ ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕೋದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿಯಾಗಿ ನೋಡ್ತೇವೆ ನಾವು. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವು ವೇಸ್ನೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ, ಶೇರ್ ಮಾಡೋದ್ರಿಂದ, ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನು ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿ ಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ, ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದ ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಓಕೆನಾ? ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್, ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ. ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಗೆ ನಾವು ಕೇರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ.
1: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ. ಸೊ ಬೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು, ಸ್ಪೆಷಲಿ

0: ಕನ್ಸಲ್ಟ್ ಮಾಡುದು. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಆಗುದು ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸುದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
1: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದ್ರೆ ಮೊಡವೆಗಳು ಬಂದಾಗ ಆ ತರದಲ್ಲಿ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದ್ರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನ ಹಚ್ತಾರೆ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರ್ ಅನ್ನ ಭೇಟಿಯಾಗುವಂತ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
0: ಇದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ನಮ್ದು ಡರ್ಮಟೊಲಜಿಸ್ಟ್ಗಳು ಕೂಡ ತುಂಬಾ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂದ್ರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡುದು. ಈಗ ಸೋಷಿಯಲ್ ಮೀಡಿಯಾ ತುಂಬಾ ರ್ಯಾಂಪೆಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನ್ ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ, ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಮೊಡವೆಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನಿಸ್ತದೆ, ಮತ್ತೆ ಅದು ಇದನ್ನ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳುವಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ತರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡುದು ಸೂಕ್ತವಲ್ಲ. ಓಕೆನಾ, ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮ್ಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ನಂಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ತರ ಆಗುದಿಲ್ಲ. ಸೊ ಒಬ್ಬರೊಬ್ರ ಸ್ಕಿನ್ ಟೈಪ್ ಒಂದೊಂದು ತರ ಇರ್ತದೆ. ಈಗ ಒಬ್ಬರದ್ದು ಡ್ರೈ ಇರ್ಬೋದು, ಒಬ್ಬರದ್ದು ಆಯಿಲ್ ಇರ್ಬೋದು, ಒಬ್ಬರದ್ದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ ನಿಮ್ದು ಚರ್ಮ ಬೇರೆ ಬೇರೆ ಟೈಪ್. ಸೊ ಸಿಕ್ಕಿದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
1: ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂತದ್ದು ಅಥವಾ ಕಾಡಿಗಳನ್ನು ಹಚ್ಚುವಂತದ್ದು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತೆ ಅಂತ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
0: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲೆಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್ ಮಕ್ಕಳಿಗೆ ಅಗತ್ಯವಿಲ್ಲ. ಪೌಡರ್ ಇದು ಮೊದ್ಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬಹುದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅದು ನಾವು ಉಸಿರಾಡುವಾಗ ಪೌಡರ್ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕೆಲವು ಪೌಡರ್ ಆಸ್ಬೆಸ್ಟೋಸ್ ಕಂಟೆಂಟ್ ಕೂಡ ಇತ್ತು. ಸೊ ಅದರಿಂದ ಕಾರ್ಸಿನ್ ಅಂದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಸೊ ಬೆಟರ್ ಅವಾಯ್ಡ್. ಅಗತ್ಯ ಇಲ್ಲ ಮಕ್ಕಳಿಗೆ ಪೌಡರ್ ಎಲ್ಲ. ಮತ್ತೆ ಕಾಡಿಗೆ, ಮುಂಚಿನ ಕಾಲದಲ್ಲಿ ಕಾಡಿಗೆಯನ್ನು ವುಡ್ ಅನ್ ಬರ್ನ್ ಮಾಡಿ ಯೂಶಲಿ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರ್ತಿಲ್ಲ. ಈಗ ಏನ್ ಇದೆ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಏನಾಗ್ತದೆ, ಕಣ್ಣಿಗೆ ಹಚ್ಚೋದ್ರಿಂದ ಕೆಲವೊಂದ್ಸತಿ ಫಾಲಿಕ್ಯುಲೈಟಿಸ್ ಅಂತ ಹೇಳಿದ್ರೆ ಕೂದಲಿದ್ದು ಇನ್ಫೆಕ್ಷನ್ ಆಗೋ ಚಾನ್ಸಸ್, ಕೆಲವೊಂದ್ಸತಿ ಕಣ್ಣೊಳಗೆ ಹೋಗಿ ಕಣ್ಣಿದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ್ದು ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡುದು.
1: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ, ಮತ್ತೆ ಅದಕ್ಕೆ ನಿಮ್ಮೊಂದು ಸಲಹೆ?
0: ಮಾಯಿಶ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದು ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲ ಸೀಸನ್ ಅಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು, ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
1: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂಥದ್ದು ಎಲ್ಲ ಮಾಡ್ತಾರೆ.

0: ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
1: ಸಿ, ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಇದೆ, ಅದು ಮಾತ್ರ ನಿಮಗೆ ರಿಸಲ್ಟ್ಸನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲ ಅಲೋವೆರಾ ಪ್ಲಾಂಟನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮಗೇನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡ್ಬೋದು ಫೇಸಿಗೆ, ಓಕೆನಾ? ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ. ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ ಸಚ್.
0: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸೋದಾದ್ರೆ ಯಾವ್ದನ್ನೆಲ್ಲ ತಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟ್ರೆ?
1: ವೈಟಮಿನ್ ಎ ರಿಚ್ ಇರುವಂತ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತಾ. ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ, ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವೈಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೆಯದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ. ಅದರಿಂದ ನಿಮಗೆ ಕೂದಲು ಬೆಳವಣಿಗೆ, ಕೂದಲಿದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಓಕೆನಾ? ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
0: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
1: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲಬಲ್ ಇರ್ತದೆ, ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂಥವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮಿಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬ ವಿಪರೀತವಾಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
0: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗೇನೆ ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳೇನಾದರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ. ಬೇಸಿಕ್ ಚಿಕಿತ್ಸೆ ಕೊಡದೆ ತುಂಬಾ ಮಂದಿ ಅದನ್ನ ರಬ್ ಮಾಡ್ತಾರೆ, ಉಜ್ಜುವಂತ ಪದ್ಧತಿ ಜಾಸ್ತಿ ಇರುತ್ತೆ ಮತ್ತೆ ಅದರಿಂದ ನೋವುಗಳು ಕೂಡ ಜಾಸ್ತಿ ಆಗುವಂತದನ್ನ ಸಾಮಾನ್ಯವಾಗಿ ಗಮನಿಸ್ತೇವೆ. ಅಂತವರಿಗೆ ನಿಮ್ಮ ಸಲಹೆ ಏನು ಮತ್ತೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ?
1: ಸೊ ಯೂಶಲಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಏನ್ ಮಾಡುದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗ್ಲೇ ಹೇಳಿದಾಗೆ ಫುಲ್ ಸ್ಲೀವ್ಸ್ ಇದ್ದು ಬಟ್ಟೆ ಹಾಕಿ ಪ್ಯಾಂಟ್ ಹಾಕಿ ಇರೋದೇ ಬೆಟರ್, ಓಕೆನಾ? ಮತ್ತೆ ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಗುಳ್ಳೆಗಳೆಲ್ಲ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ವಿದೌಟ್ ಟ್ರೀಟ್ಮೆಂಟ್. ತುಂಬಾ ವಿಪರೀತವಾಯಿತು, ಸ್ಪೆಷಲಿ ಮಕ್ಕಳೆಲ್ಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್, ಓಕೆನಾ? ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವುದು ನಾಟುದಿಲ್ಲ ಯೂಶಲಿ.
0: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳೆಲ್ಲ ಆಗ್ತದೆ, ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು ಮತ್ತೆ ಅಂತವರಿಗೆ ನೀವು ಏನು ಸಲಹೆ? ಕೊಡ್ತೀರಾ?
1: ಓಕೆ, ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಕೂಡ ಕಮ್ಮಿ ಆಗ್ತದೆ, ಸೊ ಚರ್ಮ ಸುಕ್ಕು ಕಟ್ಟೋದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರನ್ನು ಹಚ್ಚಬೇಕು. ದಟ್ ಈಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತೇಳಿದ್ರೆ ಬೇರೆ ಏನು ಮಾಡಿದ್ರೂ ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರನ್ನು ಎವ್ರಿ ನೌ ಆ್ಯಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
0: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನು ನಾವು ಗಮನಿಸ್ತಾ ಇರ್ತೇವೆ. ಅಂಥವ್ರಿಗೆ ನಿಮ್ಮ ಒಂದು ಕಿವಿ ಮಾತೇನು?
1: ಸ್ಕಿನ್ ಕಲರ್ ಇಂದ ಏನು ನೀವೇನು ಮಾಡಿದ್ರು ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈನ್ಡ್. ಸೊ ನೀವೇನು ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 months ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸ್ಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ, ದೇರ್ ಇಸ್ ನೋ ಪಾಯಿಂಟ್, ಏನು ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನು ಮಾಡಿದ್ರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗೆಲ್ಲ ನಂಬಬಾರ್ದು. ಓಕೆನಾ, ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತೇಳಿದ್ರೆ ತುಂಬ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನು ಮಾಡ್ತಾರೆ ಅಂದರೆ ಜನಗಳು ಓವರ್ ದ ಕೌಂಟರಲ್ಲಿ ಪ್ರಾಡಕ್ಟ್ಸನ್ನು ಬೈ ಮಾಡ್ತಾರೆ, ತುಂಬ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರೋದಿಲ್ಲ ಏನಿದೆ ಅಂತೇಳಿ. ಸೊ ರಿಯಾಕ್ಷನ್ ಎಲ್ಲ ಆದಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-2-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರಲ್ಲಿ ಇರ್ತೀರ, ಏನು ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದು.
0: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಪದ್ಮಾಚರಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಚನ್ನವೀರ ಕಣವಿ ಅವರ ರಚನೆ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲ ಪ್ರಕಾಶ್ ಅವರ

ಮುಂದಿನ ಗೀತೆ ಮೈಸೂರು ಅನಂತಸ್ವಾಮಿಯವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದಿನ ಗೀತೆ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ಪದ್ಮಚರಣ್ ಅವರ ಸಂಗೀತ.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವ್ ಆಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವೆಂಟ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಶೀಲಾ. ನಾವು ರೇನ್ ಕೋಟ್ ಹಾಕೊಂಡ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದರೂ ನೆನೆದು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶೀಲಾ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ. ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
2: ಶೇಖರ
0: ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 1 4 0 8 0 8 ಫೋನ್ ನಂಬರ್ ಕೂಡ 97 1 4 0 8 0 8.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂಕದಾಲ ಬುರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನಿದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲುವನ ನೀನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರ ಪರೀಕ್ಷೆ ಅನ್ಪೇರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರು ಮಣ್ಣು ಪರೀಕ್ಷೆ ಅನ್ಬೇರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 1 4 0 8 8 ಆಜಿ ಫೋನ್ ನಂಬರ್ ಕೊಡೋರ 97 3 1 4 0 8 8 ಆಜಿ.
4: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗುತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫ್ ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ, ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ, ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನ ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ ಸಾಕ್ಷಿತ ಅವರೇ?
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ, ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆನೂ ಕಾಣಿಸ್ತಾರೆ. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನು ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದರೆ ಇತರರಿಂದ ಬರುವಂಥ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದರೆ ಬೇಜಾರು. ಪ್ರತಿಕ್ರಿಯೆ ಬಂದರೆ ಮಾತ್ರ ನನಗೆ ಮೌಲ್ಯ ಇದೆ, ಬರಲಿಲ್ಲ ಅಂತ ಅಂದರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನು ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರುತ್ತೆ, ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನು ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂಥ ಒಳ್ಳೆ ಸಂಗತಿಗಳನ್ನು ನಾವು ಮರೆತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದರೆ ಮಿತಿ ಇಲ್ಲದ ಬಳಕೆ ಮತ್ತು ನಿರಂತರ ಹೋಲಿಕೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂಥದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂಥ ವಿಷಯಗಳನ್ನು ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದರೆ ನಮ್ಮ ಆತ್ಮ ಮೌಲ್ಯವನ್ನು ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂಥ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮ ಮೌಲ್ಯನ ಹಾನಿ ಮಾಡ್ಬೋದು. ಆದರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದು ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು, ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಅಲಕ್ಕವರೇ, ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
5: ಖಂಡಿತವಾಗ್ಲು ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗನೇನು ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನ್ಯಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮಗಿವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬಹುದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ಟ್ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್, ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
3: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
2: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
3: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
2: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
3: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
2: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
3: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
2: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
3: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
2: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
3: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
2: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.

0: ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗುದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳು ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳು ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕುದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿಯಾಗಿ ನೋಡ್ತೇವೆ ನಾವು. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ, ಶೇರ್ ಮಾಡೋದ್ರಿಂದ. ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿ ಇರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದು ಇದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನು ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿ ಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದ ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಓಕೆನಾ? ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್, ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ. ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಗೆ ನಾವು ಕೇರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ.
0: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ. ಸೊ ಬೆಸ್ಟ್ ಟು ಕನ್ಸಲ್ಟ್ ಡರ್ಮಟೋಲಜಿಸ್ಟ್. ಸೊ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು. ಸ್ಪೆಷಲಿ ಬೆರಳು ಸಂದಿಯಲ್ಲಿ ನೀರು ಉಳಿದೇ ಉಳಿತದೆ. ಸೊ ಕಾಲು ತೊಳೆದ ತಕ್ಷಣ ಫುಲ್ ಟವಲ್ ಅಲ್ಲಿ ವೈಪ್ ಮಾಡಬೇಕು. ಒಂದು ವೇಳೆ ತುಂಬಾ ಕೆಲವ್ರದ್ದು ಫಿಂಗರ್ಸ್ ಎಲ್ಲ ತುಂಬಾ ಜಾಯಿಂಟ್ ಆಗಿರ್ತದೆ, ಸ್ಪೇಸಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ, ಕಾಟನ್ ಬಾಲ್ಸ್ ಹತ್ತಿದ್ದು ಬಾಲ್ಸ್ ಇಲ್ಲ ಬಟ್ಟೆಯನ್ನು ಬೆರಳೆದು ನಡುವಲ್ಲಿ ಇಟ್ಟು ಸ್ವಲ್ಪ ಗಾಳಿ ಆಡಿಸುವುದು ಬೆಟರ್, ಸೊ ಮಲಗುವ ಟೈಮಲ್ಲಿ. ಸೊ ಇದು ಮಾಡೋದ್ರಿಂದ ನೀರು ಉಳಿಯೋ ಚಾನ್ಸಸ್ ಕಮ್ಮಿ ಆಗ್ತದೆ, ಮತ್ತೆ ಏರ್ ವೆಂಟಿಲೇಷನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ಫಂಗಸ್ ಗ್ರೋತ್ ಆಗೋದನ್ನು ನಾವು ಹ್ಯಾಂಪರ್ ಮಾಡಬಹುದು. ಕೆಲವೊಂದ್ಸತಿ ಏನ್ ಮಾಡಬಹುದು ಅಂದ್ರೆ ಕೆಲವು ಡಸ್ಟಿಂಗ್ ಪೌಡರ್ಸ್ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನು ಉಪಯೋಗ ಬರುದಿಲ್ಲ. ಸೊ ಬೆಟರ್ ಕನ್ಸಲ್ಟ್ ಮಾಡುದು, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸುದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
1: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದರೆ ಮೊಡವೆಗಳು ಬಂದಾಗ ಆ ಥರದೆಲ್ಲ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನು ಹಚ್ತಾರೆ, ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರನ್ನ ಭೇಟಿಯಾಗುವಂಥ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
0: ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಯಾಕಂತೇಳಿದ್ರೆ ಈಗ ನಮ್ಮದು ಡರ್ಮಟೊಲಜಿಸ್ಟ್ಗಳು ಕೂಡ ತುಂಬ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತೇಳಿದ್ರೆ ಈಗ ಏನಾಗಿದೆ ಅಂದರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ತುಂಬ ರ್ಯಾಂಪೆಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನು ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ, ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದರೆ ಮೊಡವೆಗೆ ಕೂಡ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನಿಸ್ತದೆ, ಮತ್ತೆ ಅದು ಇದನ್ನ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳು ಆಗಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ಥರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಸೂಕ್ತವಲ್ಲ. ಓಕೆನಾ, ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಒಳ್ಳೆಯದಾಗಿದೆ, ನನಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ಥರ ಆಗೋದಿಲ್ಲ. ಸೊ ಒಬ್ಬರೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರ್ತದೆ. ಈಗ ಒಬ್ಬರದ್ದು ಡ್ರೈ ಇರ್ಬೋದು, ಒಬ್ಬರದ್ದು ಆಯಿಲ್ ಇರ್ಬೋದು, ಒಬ್ಬರದ್ದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ಮ ನಿಮ್ಮದು ಚರ್ಮ ಬೇರೆ ಬೇರೆ ಟೈಪ್, ಸೊ ಸಿಕ್ಕಿದ್ದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
1: ಈಗ ಸಣ್ಣ ಮಕ್ಕಳಿಗೆ ಅಂದರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂಥದ್ದು ಅಥವಾ ಕಾಡಿಗಳನ್ನು ಹಚ್ಚುವಂಥದ್ದು ಮಾಡ್ತಾರೆ, ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತು ಅಂಥ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
0: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸಲ್ಲೆಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್ ಮಕ್ಕಳಿಗೆ ಅಗತ್ಯವಿಲ್ಲ. ಪೌಡರ್ ಇದು ಮೊದಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬೋದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅದು ನಾವು ಉಸಿರಾಡುವಾಗ ಪೌಡರ್ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕೆಲವು ಪೌಡರ್ಲ್ಲಿ ಆಸ್ಬೆಸ್ಟೋಸ್ ಕಂಟೆಂಟ್ ಕೂಡ ಇತ್ತು. ಸೊ ಅದರಿಂದ ಕಾರ್ಸಿನೋ ಅಂದರೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ. ಸೊ ಬೆಟರ್ ಅವಾಯ್ಡ್. ಅಗತ್ಯ ಇಲ್ಲ ಮಕ್ಕಳಿಗೆ ಪೌಡರ್ ಎಲ್ಲ. ಮತ್ತೆ ಕಾಡಿಗೆ, ಮುಂಚಿನ ಕಾಲದಲ್ಲಿ ಕಾಡಿಗೆಯನ್ನು ವುಡ್ ಅನ್ ಬರ್ನ್ ಮಾಡಿ ಯೂಶಲಿ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರ್ತಿರ್ಲಿಲ್ಲ. ಈಗ ಏನ್ ಇದೆ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಏನಾಗ್ತದೆ, ಕಣ್ಣಿಗೆ ಹಚ್ಚೋದ್ರಿಂದ ಕೆಲವೊಂದ್ಸತಿ ಫಾಲಿಕ್ಯುಲೈಟಿಸ್ ಅಂತ ಹೇಳಿದ್ರೆ ಕೂದಲಿದ್ದು ಇನ್ಫೆಕ್ಷನ್ ಆಗೋ ಚಾನ್ಸಸ್, ಕೆಲವೊಂದ್ಸತಿ ಕಣ್ಣೊಳಗೆ ಹೋಗಿ ಕಣ್ಣಿದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ್ದು ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡೋದು.
1: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ, ಮತ್ತೆ ಅದಕ್ಕೆ ನಿಮ್ಮೊಂದು ಸಲಹೆ?
0: ಮಾಯಿಶ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದ್ ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲ ಸೀಸನಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ್ದು ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು, ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
1: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂಥದ್ದು ಎಲ್ಲ ಮಾಡ್ತಾರೆ. ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಥವಾ ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
0: ಸಿ, ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಇದೆ, ಅದು ಮಾತ್ರ ನಿಮಗೆ ರಿಸಲ್ಟ್ಸ್ ಅನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲ ಅಲೋವೆರಾ ಪ್ಲಾಂಟ್ ಅನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮ್ಗೆ ಏನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡಬಹುದು ಫೇಸಿಗೆ. ಓಕೆನಾ, ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ. ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದ್ರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ ಸಚ್.
1: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸೋದಾದ್ರೆ ಯಾವ್ದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್?
0: ವೈಟಮಿನ್ ಎ ರಿಚ್ ಇರುವಂತ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತು. ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ, ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವೈಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೇದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ, ಅದರಿಂದ ನಿಮಗೆ ಕೂದಲು ಬೆಳವಣಿಗೆ ಕೂದಲು ಇದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆನಾ, ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
1: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
0: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ, ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂತವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮ್ ಇಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬಾ ವಿಪರೀತವಾಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
1: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗಿನೇ ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳೇನಾದ್ರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ.

0: ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆನಾ? ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವ್ದು ನಾಟುದಿಲ್ಲ. ಯೂಶಲಿ
1: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ಬದಲಾವಣೆಗಳೆಲ್ಲ ಆಗ್ತದೆ. ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು, ಮತ್ತೆ ಅಂತವರಿಗೆ ನೀವು ಏನು ಸಲಹೆ ಕೊಡ್ತೀರಾ?
0: ಓಕೆ, ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲಾನ್ಸ್ ಕೂಡ ಕಮ್ಮಿ ಆಗ್ತದೆ. ಸೊ ಚರ್ಮ ಸುಕ್ಕು ಕಟ್ಟೋದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮ್ಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲ್ ಅಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರ್ ಅನ್ನು ಹಚ್ಚಬೇಕು. ದಟ್ ಈಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತ ಹೇಳಿದ್ರೆ ಬೇರೆ ಏನು ಮಾಡಿದ್ರೆ ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರ್ ಅನ್ನು ಎವ್ರಿ ನೌ ಅಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದ್ಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
1: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತೇನು?
0: ಸ್ಕಿನ್ ಕಲರ್ ಇಂದ ಏನು ನೀವೇನು ಮಾಡಿದ್ರು ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈಂಡ್. ಸೊ ನೀವೇನು ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 months ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸ್ಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ? ದೇರ್ ಇಸ್ ನೋ ಪಾಯಿಂಟ್, ಏನ್ ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲ ಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗೆಲ್ಲ ನಂಬಬಾರ್ದು. ಓಕೆನಾ? ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತೇಳಿದ್ರೆ ತುಂಬಾ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಓವರ್ ದ ಕೌಂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾರೆ, ತುಂಬಾ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರೋದಿಲ್ಲ ಏನಿದೆ ಅಂತ ಹೇಳಿ. ಸೊ ರಿಯಾಕ್ಷನ್ ಎಲ್ಲ ಆದ್ಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದ್ರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಸ್ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರಲ್ಲಿ ಇರ್ತೀರ, ಏನು ಮಾಡಿದರೂ ಚೇಂಜ್ ಮಾಡಲಿಕ್ಕೆ ಆಗೋದು.
1: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
0: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ BA BSc ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ BSc ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ, ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನು ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನದ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ? ಸಾಕ್ಷಿತ ಅವರೇ.
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆ ಕಾಣಿಸ್ತಾರೆ. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನು ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದರೆ ಇತರರಿಂದ ಬರುವಂಥ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದರೆ ಬೇಜಾರು. ಪ್ರತಿಕ್ರಿಯೆ ಬಂದರೆ ಮಾತ್ರ ನನಗೆ ಮೌಲ್ಯ ಇದೆ, ಬರಲಿಲ್ಲ ಅಂತ ಅಂದರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನು ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರುತ್ತೆ, ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನು ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂಥ ಒಳ್ಳೆ ಸಂಗತಿಗಳನ್ನು ನಾವು ಮರೆತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದರೆ ಮಿತಿಯಿಲ್ಲದ ಬಳಕೆ ಮತ್ತು ನಿರಂತರ ಹೋಲಿಕೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂಥದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂಥ ವಿಷಯಗಳನ್ನು ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದರೆ ನಮ್ಮ ಆತ್ಮ ಮೌಲ್ಯವನ್ನು ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂಥ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮ ಮೌಲ್ಯನ ಹಾನಿ ಮಾಡ್ಬೋದು. ಆದರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದ ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು, ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
5: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕವನ್ನು ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ಅವರು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚ್ಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬೋದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಂಡ್ಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲ್ಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
7: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಬಹುಮುಖ ಪ್ರತಿಭೆ ಸಂಧ್ಯೆ ಬೆಳ್ತಂಗಡಿ ಅವರ ಜೊತೆ ಮಾತುಕತೆ.
9: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ ಮೂರನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಣಬ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕೆಲಸ ಸಿಕ್ಕದಲ್ಲೇ ನಮ್ಮ ಊರು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಎಲ್ಲ ಮರೆತರೆ ಜಾಸ್ತಿ. ಅಂತರಲ್ಲಿ ಜರ್ಮನ್ದ ಇಂಟರ್ನ್ಯಾಷನಲ್ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು, ಮಾಡೆಲಿಂಗ್ ಮ್ಯಾರಥಾನ್ ಲಿ ಭಾಗವಹಿಸಿದ್ದು, ಈ ಗ್ಲೋಬಲ್ ಲೆವೆಲ್ ಲಿ ಸಾಧನೆ ಅಲ್ಲದೆ ಸೋಷಿಯಲ್ ಮೀಡಿಯಾ ಎಲ್ಲ ಸುಮಾರು ಹಿಂದಿನ ಬಂದಂತ ಒಂದು ಆಡು ಭಾಷೆ ಕುಂಬಾರ ಭಾಷೆ ಅಲ್ಲದೆ ಬೇತೆ ಬೇತೆ ರೀತಿಲಿ ನಿರೂಪಣೆ ಮಾಡಿದ್ದು, ಅಲ್ಲದೆ ಟಿವಿ ಶೋ ಹೋಸ್ಟ್ ಮಾಡಿದ್ದು, ರೈಡರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಒಬ್ಬ ಮಲ್ಟಿ ಟ್ಯಾಲೆಂಟ್ ಸಾಧಕಿಂದ ಹೇಳಲು. ಕುಂಬಾರ ಸಮುದಾಯದ ಹೆಮ್ಮೆ, ಮಣ್ಣದ ಭಾಷೆ ಸೊಗಡನ ಇಡೀ ಜಗತ್ತಿ ತೋರಿಸಿದಂತ ಒಬ್ಬರು ವಿಶೇಷ ಸಾಧಕಿ, ಅದೇ ನಮ್ಮ ಸ್ಯಾಂಡಿ ಬುಜ್ಜಿ ಖ್ಯಾತಿದ ಸಂಧ್ಯಾ ಬೆಳ್ತಂಗಡಿ. ಇವರು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ನಮ್ಮ ಟಿಂದುಳ್ಳವರು. ಅವರಿಗೆ ಈ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡೋಳೆ.
10: ನಮಸ್ಕಾರ.
9: ನಾನು ಫಸ್ಟ್ ನೀವು ಲಾಗ್ ಮಾಡ್ತೀರ ಒಂದು ಸ್ಟೈಲ್ ಉಂಟು ನಿಮ್ಮದು, ಅದೊಂದು ಫಸ್ಟ್ ಹೇಳ್ತೀರಾ?
10: ಯಾಗಲ್ಲ, ಆಕ್ಚುಲಿ ನಾನು ಅದು ಎಂತೆಲ್ಲ ಪ್ಲಾನ್ ಮಾಡಿ ಮಾಡಾಗಲ್ಲ, ನಾನು ಸಡನ್ ಆಗಿ ಹಿಂಗೇನೆ ಹೇಳತಿ ನಮಸ್ಕಾರ ನಾನು ಸಂಧ್ಯಾ ಅಂತ ಶುರು ಮಾಡಿದ್ದೆ. ಹಂಗೇನೆ ಸ್ಟಾರ್ಟ್ ಆತ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ, ಅದೇ ಹೇಳ್ತಿದ್ರು ಹಾ ನೀವು ಫಸ್ಟ್ ಹೇಳ್ತಿರಲ್ಲ ನಮಸ್ಕಾರ ನಾನು ಸಂಧ್ಯಾ. ಓಕೆ, ನಮಸ್ಕಾರ ನಾನು ಸಂಧ್ಯಾ.
9: ನಿರೂಪಣೆ ಮಾಡ್ತೀರಿ ಮತ್ತೆ ಲಾಗ್ ಮಾಡ್ತೀರಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯ ಅಂದ್ರೆ ಯಾವ ಟೈಮ್ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ?
10: ಎಂತರಂತಾರೆ ನಂಗನ್ಸ್ತು, ಅದೇ ನಾವು ಹೇಳ್ತಾ ಇಲ್ಲ ತಾಯಿಯೇ ಮೊದಲ ಗುರು ಅಂತ ಹೇಳಿ. ಅದೇ ಲಕ್ಕ ನನ್ನ ಅಂಗನವಾಡಿ ಟೀಚರ್ ಬಂದಿ ನನ್ನ ಅಮ್ಮನೆ ಆಗಂದಿದ್ದಲ್ಲ ಶುರು ಮಾಡಿದ್ದ. ಇವನ್ ಅಂಗನವಾಡಿ ಏನಿರುತ್ತೆ ಚೆನ್ನ ಚೆನ್ನ ಡ್ಯಾನ್ಸ್ ಎಲ್ಲ ಇರುತ್ತೆಲ್ಲ ಹೋತದ. ಅದೇ ಅಂಬಿಕ ನಾನು 1ನೇ ತರಗತಿ ಮುಟ ಕನ್ನಡ ಮಾಧ್ಯಮ ಕಲ್ತಾಗ ಅಲ್ಲಿರುತ್ತಿಲ್ಲ ಆಸೆ, ಎಂತರ ಸ್ಟೇಜ್ ಪ್ರೋಗ್ರಾಮ್ ಇತ್ತಡೆಲ್ಲ ನನ್ನ ಕರೆಸ್ತಿದ್ರು. ಈಗ 5, 6, 7 ಮುಟ ಎಲ್ಲ ಸಾಂಸ್ಕೃತಿಕ ಮಂತ್ರಿ ಆಗಿ ಇದ್ ಮಾಡಿದ್ದೆ. ಆಗಲ್ಲ ಆಸೆ, ಎಂತ ಸ್ಟೇಜ್ ಇತ್ತಡೆ ಎರಡು ಈಗ ಲಾಸ್ಟಿಂಗ್ ಸಿಕ್ಕಂಡಿಲ್ಲ ಜನ ಅನ್ನತಡೆ ಅಲ್ಲಿ ನಾವು ಒಂದು ಕವರ್ ಮಾಡಕ್ ಹೋಗ್ತದ. ಆಗಂದಿತ ಶುರು ಆಯ್ತು ಸ್ಟೇಜ್ ಇಲ್ಲ ನಂಗೆಲ್ಲ ಒಂದು ಕನೆಕ್ಷನ್ ಹಂಗೆ ಸ್ಟಾರ್ಟ್ ಆಯ್ತು.
9: ನಿಮ್ಮ ಬಾಲ್ಯದ ನಿಮ್ಮ ಮನೆದ ತಾಯಿ ಅಲ್ಲದೆ ನಿಮ್ಮ ಈ ಅಂಗನವಾಡಿ ಟೀಚರ್ ಎಲ್ಲ ನಿಮ್ಮ ತಾಯಿ ಆಗಿದೆ, ಇದಂದ್ರೆ ನಿಮಗೆ ಒಂದು ಕಲಿಯಕ್ಕೆ ಒಂದು ಅವಕಾಶ
10: ಸಿಕ್ಕದು.
9: ಮಡಕೆ ಮಾಡ್ತಾ ಕಲೆ ಬಗ್ಗೆ ನೀವು ಗೊತ್ತಿದ್ದೀರಿ ಆಗಿ ಉಳ್ಳಿರಿ. ಈ ಮಡಕೆ ಮಾಡ್ತಾ ಕಲೆ ಒಂದು ಹಾಕುಂದ್ರೆ ಅದಕ್ಕೆ ಒಂದು ಸುಮಾರು ಸ್ಟೆಪ್ ಇರ್ತಿತ್ತು. ನೀವಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡುಳ್ಳಿರಿ, ನಿಮ್ಮ ಈ ಮಣ್ಣದ ಕಳೆದ ಬಗ್ಗೆ ಎಲ್ಲ ನಿಮಗೆ ಗೊತ್ತುಂಟು. ಈ ಇಂಜಿನಿಯರ್ ಕೆಲಸದ ಬಗ್ಗೆ ಎಲ್ಲ, ಈ ಮಡಿಕೆ ಮಾಡಿದ ಕಲದ ಬಗ್ಗೆ ಎಲ್ಲ ಒಂದು ಪ್ರಸ್ತುತವಾಗಿ ಇರ್ತಾ ಇದಕ್ಕೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಲಂತದ್ದು ಹೇಳಲ್ಲ.
10: ಕಂಪೇರ್ ಮಾಡ್ದ ಅಸು ದೊಡ್ಡ ನಾನಲ್ಲ, ಆದರೆ ನಾನು ಇದ್ರ ಹೇಳಲ್ಲ, ಎರಡು ಕೆಲಸನಿಲ್ಲ ಆ ಪೇಷನ್ಸ್ ಅಂತ ಹೇಳ್ತಾ ಇಲ್ಲ. ತಾಳ್ಮೆ ಅಂತ ಹೇಳ್ತಾ ತುಂಬಾ ಮುಖ್ಯ ಆಯ್ತು. ಮಣ್ಣದಿದ್ದೇನೆ ಹೆಂಗೆ ನಾವು ತಾಳ್ಮೆ ಇಲ್ಲದೆ ಕೆಲಸ ಮಾಡ್ತಾ ಅದೇ ಹೆಂಗೆ ಒಡೆದಿ ಹೋಗುತ್ತೆ, ಅದಕ್ಕೆಲ್ಲ ನಾವು ತುಂಬಾ ಅದು ಸ್ಟೆಪ್ಸ್ ಉಂಟು ಇದು ಮಾಡ್ತೀವಿ. ಅದ್ರ ನಾವು ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋತಾ ಕೆಲಸನೇ ಹಂಗೆ ಈ ಸ್ಟೆಪ್ನೆಲ್ಲ ಆಸೆ. ಒಂದು ಇಂಜಿನಿಯರ್ ಹಾಕೊಂಡ ಆತರ ಒಂದು ಆಸ್ ನಾಲೆಜ್ ನಾವು ಯಾವಾಗಲ್ಲ ಸ್ಕಿಲ್ ನಮಗೆ ಗೇನ್ ಮಾಡಿರೋಕ್ ಅಪ್ಡೇಟ್ ಮಾಡಿರೋಕು. ಈಗ ನೀವು ಟೆಕ್ನಾಲಜೀಸ್ ಇದು ಮಾಡ್ತಕತ್ತಡೆ ಹಿಂದೆ ನಾವು ಕಲಿತ ಸ್ಕಿಲ್ ನಾಳೆ ಇರ್ತಲ್ಲ ಮಾರ್ಕೆಟ್ ಲೈಕ್ ತುಂಬಾ ಫಾಸ್ಟ್ ಆಗಿ ರನ್ ಆಗಿರೋದು. ಸೊ ನಮಗೆ ಡೈಲಿ ನಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾಗಲ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗೆ ಇರ್ತ ಕಂಪನಿನಲ್ಲ ಆಸೆ. ಈಗ ನಮಗೆ ಗ್ರೋ ಹಕ್ಕುಂದ ತನ ಸ್ವಲ್ಪ ಪೇಷನ್ಸ್ ಇರೋಕಾವ್ತು. ನಾವೇ ನಮ್ಮ ಸ್ಕಿಲ್ ಎಸ್ ಡೆವಲಪ್ ಮಾಡಿಂಡ್ ಹೋತಾ ಆಸೆ ಕಾನ್ಫಿಡೆಂಟ್ ಆಗಿರ್ತಾ ಅದಡೆ ನಮ್ಮ ಕಾನ್ಫಿಡೆಂಟ್ ಅಂಡ್ ನಮ್ಮ ಸ್ಕಿಲ್ಸ್ ಹಾಕತ್ತಲ್ಲ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗಾಗಿ ನಾನು ಆಕ್ಚುಲಿ ನನ್ನ ದೊಡ್ಡಪ್ಪ ಎಲ್ಲ ಕುಂಬರ್ ಲೈಕ್ ಮಡಿಕೆ ಎಲ್ಲ ಮಾಡಿಂಡಿದ್ದಾರೆ ಅಕ್ಕ. ನಾನು ಆಗೆಲ್ಲ ಹೇಳ್ತಿದ್ದೆ ಎಸ್ ತಾಳ್ಮೆಯಿಂದ ಅವ್ರು ರೂಪ್ ಮಾಡಿಂಡಿದ್ದರು. ನಾವಿಲ್ಲಿ ಸೂರ್ಯ ದೇವಸ್ಥಾನ ಎಲ್ಲ ಮಾಡ್ತದ ಆಗ ನಾವು ಚೆನ್ನರು ಇರುತ್ತೆ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತದ ಮಣ್ಣು ಮಾಡಕ್ಕೆ ಆ ದನ ಮಾಡಕ್ಕೆ ಅದೆಲ್ಲ. ಆಗ ನಾವು ಪೇಷನ್ಸ್ ಇಲ್ಲದೆ ಸರಿ ಬಂದಿಲ್ಲ ಓಕೆ ಬಿಡುವ ಬಿಡುವ ಸಾಕು ಸಾಕು ಅಂತ ಹೇಳುತ್ತೀವಿ. ದೊಡ್ಡಪ್ಪ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನ ಮಾಡು ಆವತ್ತು ಆವತ್ತು ಅಂತ. ಅಲ್ಲಿಂದನೇ ಆ ತಾಳ್ಮೆ ಬಂದಿತ್ತು ಅಂತ ಹೇಳಲ್ಲ ಅವರೇ. ಸೊ ಈಗ ಒಂದು ಮಡಕೆ ಮಾಡೋಕಂತಡಲ್ಲ ಅದು ತುಂಬಾ ದಿನದ ಒಂದು ದಿನ ನೀ ಮಾಡಿ ಮುಗಿತಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಅದೆಲ್ಲ ಕಣ್ ನೀವು ಈಗ ಕಾರ್ಪೊರೇಟ್ ಬಂತಡಲ್ಲ ಹಂಗೆ ಒಂದು ಜಾಬ್ ಸಿಕ್ಕೋಕಂತಡೇನೆ ಈಗ ಮಾರ್ಕೆಟ್ ನೀ ತುಂಬಾ ಕಷ್ಟ ಉಂಟು ಅಂಡ್ ಅದನ್ನ ಗ್ರೋ ಹಾಕೊಂತಡಲ್ಲ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
9: ನೀವು ಟಿವಿ ಶೋಲಿ ನಾರಿಗೊಂದು ಸೀರೆ ಶೋ ನಡೆಸಿದಿರಿ ಮತ್ತೆ ಸುವರ್ಣ ಸೂಪರ್ ಸ್ಟಾರ್ ಆದಿರಿ. ಒಂದು ಹೆಣ್ಣಾಗಿ ಹೆಮ್ಮೆದ ವಿಷಯ ಇದು. ಟಿವಿಲಿ ನೀವು ಇಷ್ಟೆಲ್ಲ ಮಿಂಚಕ್ಕೊಂದಡೆ. ಈಗಿನ ಕಾಲದಲ್ಲಿ ಹೆಣ್ಣುಗಳು ಈ ರೀತಿಯೆಲ್ಲ ಸಾಧನೆ ಮಾಡ್ತವೆ, ಹೆರಿಗೆ ಓದೋದೇ ಕಮ್ಮಿ ಅಲ್ಲ. ನಿಮ್ಮ ಇದರ ಅನುಭವ ಹೆಂಗಿದೆ ತುಂಬಾ ಹೇಳಲ್ಲ?
10: ಆಕ್ಚುಲಿ ಎಂತ ಅಂತಡೆ ಹೆರಿಗೆ ಸೊಸೈಟಿನಿ ಅಪರ್ಚುನಿಟೀಸ್ ಈಗ ತುಂಬಾ ಉಂಟಕ್ಕ. ಮುಂಚೆ ಕಾಲನೇ ಸೋಷಿಯಲ್ ಮೀಡಿಯಾ ಸಾಸ್ ಇದ್ದಲ್ಲ. ಈಗ ನಾವು ಕೊರೋನಾ ಮುಂಚೆ ಹೋದಾಗ ತಡೆ ಸೋಷಿಯಲ್ ಮೀಡಿಯಾ ಸಾಸ್ ಇದ್ದಲ್ಲ. ಈಗ ಎಂತರ ತಡೆ ನಮ್ಮೊಟ್ಟಿ ಇರ್ತ ಟ್ಯಾಲೆಂಟ್ ನ ತೋರ್ಸೋಕ್ಕೆ ನಮ್ಮೊಟ್ಟಿ ಸೋಷಿಯಲ್ ಮೀಡಿಯಾ ಉಂಟು, ಒಂದು ವೇದಿಕೆ ಸಿಕ್ಕಲ್ಲಕ್ಕ. ನಾವು ಮುಂಚೆ ಎಂತ ಮಾಡ್ತದೆ ಅಂತಡೆ ಕೊರೋನಾದ ಮುಂಚೆ ನಾ ತುಂಬಾ ಜನರ ರೀಚ್ ಔಟ್ ಮಾಡ್ತಿದ್ದೆ ಅಕ್ಕ. ನಿಮ್ಮ ಇದನ್ನ ಎಂಸಿ ಮಾಡಕ್ಕಿತ್ತಡೆ ನಂಗೆ ಅಪರ್ಚುನಿಟಿ ಕೊಡಿ, ನಿಮ್ಮ ನ್ಯೂಸ್ ಚಾನೆಲ್ ನಿ ನಂಗೆ ಒಂದು ಎಂಸಿ ಮಾಡಕ್ಕೆ ಅಪರ್ಚುನಿಟಿ ಕೊಡಿ. ಈಗ ನಾನು ಕೇಳ್ತೆಂದ ನಾನು ಸೋಷಿಯಲ್ ಮೀಡಿಯಾ ಹಾಕಬಿಟ್ಟು ಅವರೇ ಕರೆತ್ತಾರೆ ನೀವು ಒಳ್ಳೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ. ಸೊ ನಾನು ಎಲ್ಲರಿಲ್ಲ ಅದ್ರ ಸಜೆಸ್ಟ್ ಮಾಡ್ತೇನೆ ನಿಮ್ಮ ಟೆಂತ್ ಈಗ ಎಂಸಿ ಮಾಡ್ತಾನ ಮಾತ್ರ ಅಲ್ಲ, ಈಗ ಕುಂಬಾರಿಕೆಯಿಂದ ಬರುತ್ತಿ ಮಡಕೆ ಮಾಡ್ತಾಗ ತುಂಬಾ ಕಷ್ಟದ ಕೆಲಸ. ಆಕ್ಚುಲಿ ಅದಕ್ಕೆ ಟ್ಯಾಲೆಂಟ್ ಬೇಕೆಲ್ಲ ಬಂದು ಇದ್ ಮಾಡಕ್ಕಾಗ್ತಲ್ಲ. ನಾಲ್ಲ ಕಲ್ತಕ್ಕೆಲ್ಲ ಹೋಗಿದ್ದೆ ತುಂಬಾ ಸರ್ತಿ, ಒಂದ್ ಎರಡ್ ಮೂರ ವಾರ ಕಲ್ತದೆ ಅಲ್ಲ ತುಂಬಾ ಕಷ್ಟ ಉಂಟು ಮಾಡಕ್ಕೆ. ತುಂಬಾ ಟ್ರೈ ಮಾಡಿದೆ ನಾನು ಹಂಗೆ ಅದು ನಮ್ಮ ಟ್ಯಾಲೆಂಟ್ ಆಕ್ಚುಲಿ. ನಾವು ಅದ್ರೆಲ್ಲ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ಅಥವಾ ಅದೇನಿಂದಲ್ಲ ಬೇತೆ ಇದೇ ವಿಷಯನಿಲ್ಲ. ನಮಗೆ ಎಂತರಲ್ಲಿ ಸ್ಕಿಲ್ ಉಂಟು ನಾವು ಅದ್ರ ಸೋಷಿಯಲ್ ಮೀಡಿಯಾ ಹಾಕತ್ತಾಡ ನಾವಾಗಿ ಅಪರ್ಚುನಿಟೀಸ್ ನ ಅರ್ಸಿನ್ ಹೋತಂದ ಅದಾಗೆ ನಮ್ಮ ಕಲೆ ಬಾವುತು ಈಗ ಇದೇನಿ ಅನ್ಸ್ತು. ಹಂಗಾಗಿ ಇವಾಗ ನನ್ನ ನಾರಿಗೊಂದು ಸೀರೆ ಟೈಮ್ ಆಗಿರಲಿ ಅಥವಾ ಸುವರ್ಣ ಸೂಪರ್ ಸ್ಟಾರ್ ಟೈಮ್ ಇಲ್ಲ, ಅವರಾಗೆ ನನ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಿ ಆಡಿಷನ್ ಇರುತ್ತೆ ಅವರೇ ಕರೆದಿದ್ದರು. ನಾರಿಗೊಂದು ಸೀರೆ ಒಂದು 500-600 ಜನ ಆಡಿಷನ್ ಕೊಟ್ಟಿದ್ದರು ಆ ದಿನ. ಆಡಿಷನ್ಸ್ ಇರ್ತು, ಈಗ ನಿಮಗೆ ಗೊತ್ತಿತ್ತು ಶೂಟಿಂಗ್ಸ್ ಎಲ್ಲ ಹೆಂಗಿಡ್ತು ಸೇಮ್ ಹಂಗೆ. ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವು ಅದರ ಪ್ರಿಪೇರ್ ಮಾಡೋಕು ಪ್ರಿಪೇರ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಹೇಳೋಕು. ಫಸ್ಟ್ ಎಲ್ಲ ಚೂರು ಅಂಜಿಕ ಆಯ್ತು, ಬಿಕಾಸ್ ನಾವು ಯಾವಾಗಲ್ಲ ಮೊಬೈಲ್ ಮುಂದೆ ಮಾತಾಡೋರು, ಕ್ಯಾಮರಾ ಮುಂದೆ ಅಷ್ಟು ಮಾತಾಡೋ ಅಭ್ಯಾಸ ಇರ್ತಲ್ಲ. ಸಡನ್ ಅಲ್ಲಿ ಹೋಗಿ ಮಾತಾಡೋದು ಒಂಚೂರ ಅಂಜಿಕ ಆಯ್ತು. ಆತಡೆ ಅದೇ ನಮ್ಮೊಟ್ಟಿ ಸ್ಕಿಲ್ ಉಂಟು ಟ್ಯಾಲೆಂಟ್ ಉಂಟು ಅಂತೇಳಿ ಕಾನ್ಫಿಡೆನ್ಸ್ ಇರ್ತಾರೆ ಅಂಡ್ ನಮಗೆ ಹಿಂದಿಂದ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಒಂದು ಚೂರು ಧೈರ್ಯ ಇರ್ತಾರೆ, ಖಂಡಿತ ನಾವು ಮಾಡ್ತಾ ಆಂಬಿಕ. ನಂಗೆ ಇದ್ದ ಗೊಂತಾದೆ ಅಂತಾರೆ ಕಲ್ತತಿ ಮುಟ ಮಾತ್ರ ಅಲ್ಲಿ ಹೋಗಿ ಮಾಡೋತಿ ಮುಟ ಒಂದು ಸ್ಟಾರ್ಟಿಂಗ್ ಒಂದು 3-4 ದಿನ ಮಾತ್ರ ಬಿಕ್ಕ ನಮಗೆ ಎಲ್ಲ ಈಸಿ ಆಗುತ್ತೆ. ಬಿಕ್ಕ ಎಲ್ಲರಲ್ಲ ಅಂಜನ್ ಇಡ್ತಾರೆ ಅಂತಾರೆ, ಅವರೊಟ್ಟಿ ಟ್ಯಾಲೆಂಟ್ ಇರ್ತು ಹೆರಗೆ ಬರಕ್ಕೊಂಚೂರು ಅಂಜನ್ ಇರ್ತಾರೆ ಎಂತ ಅನ್ಸಂತಾರೆ ಎಂತ ಅನ್ಸ್. ನೀವು ಯಾವ ಫೀಲ್ಡ್ ಹೋಗಿದ್ದಿ ಎಸ್ ಮೇಲೆ ಹೋಗಿ ನೋಡ್ತಾಡಲ್ಲ ಎಲ್ಲರ್ಲ ಹಿಂಗೆ ಅಂಜೆಂಡೆ ಇಡ್ತಾರೆ ಗೊತ್ತಾಯ್ತ. ಸೊ ನಾವು ಧೈರ್ಯ ಸ್ವಲ್ಪ ಮುಂದೆ ಹೊತ್ತಿ ಹೊತ್ತಿ ಅಭ್ಯಾಸ ಆಗಿ ಹೋಗುತ್ತೆ.
9: ನಮ್ಮ ಹಿರಿಯರು ಅಂತಡೆ ಅಜ್ಜ ಅಜ್ಜಿನರೆಲ್ಲ ಉಂಟಲ್ಲ ಮುಂದೆ ಇಂತಾನೆ ಗಟ್ಟಿ ಮುಟ್ಟಾಗಿದ್ದರು, ಆದರೆ ನೀವು 6 ಸತಿ 10 ಕಿಲೋಮೀಟರ್ ಮ್ಯಾರಥಾನ್ ನೋಡಿ ಸಾಧನೆ ಮಾಡಿದಿರಿ. ಇಷ್ಟೊಂದು ಓಡಕ್ಕೆ ಬೇಕಾದ ಗಟ್ಟಿ ಮುಟ್ಟು ಮತ್ತೆ ಎನರ್ಜಿ ಈ ಮಣ್ಣದ ಗುಣದೇ ಬಂದಿತ್ತು.
10: ನನ್ನ ಅಜ್ಜಿ ಸುಂದರಿ ಅಂತ ಹೇಳಿದೆ ಅವ್ರು ಈಗೆಲ್ಲ ಮನೆ ಕೆಲಸ ಎಲ್ಲ ಹೋಗ್ತಾರೆ ಆಸು ಸ್ಟ್ರಾಂಗ್ ಉಳ್ಳರು. ನಾವೇ ಮನೆ ಒಂಚೂರು ಕೆಲಸ ಮಾಡ್ಬಿಟ್ಟು ಬಚ್ಚಿದ್ದೇನೆ. ಅವರೊಂದು 70 ಆಗಿರ್ತೀನಿ ನಂಗೆ ಅಸ್ಕೊಂತಿಲ್ಲ, ಮೇ ಬಿ ಗಟ್ಟಿ ಮುಟ್ಟಾಗಿ ಅವರು ಈಗಲ್ಲ ಮನೆ ಬಂದಾಡೆ ಸವಲೆ ಕಟ್ ಮಾಡ್ತಾ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ. ನಾವಂಗೊಂಚೂರ್ ಮಾಡಬಿಟ್ಟು ಬಚ್ಚಿ ಹೋಗಿದ್ದು ಅವರ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ಬಿಕಾಸ್ ನನ್ನ ಅಣ್ಣ ಆಕ್ಚುಲಿ ಕುಡ್ಲಾಂದ ಕಾಶ್ಮೀರ್ ಸೈಕ್ಲಿಂಗ್ ಲ ಮಾಡಿದ್ರು, ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಸೊ ಅವ ನನ್ನ ಸಮಕುಡ್ರ ಕುಂತು ಬಿಡ್ತಾಳ, ಎಂತರ ಇತ್ತಡೆಲ್ಲ ಬಾಬಾ ಬಾ ಪಾರ್ಟಿಸಿಪೇಟ್ ಮಾಡ್ ತುಂಬಾ ಎನ್ಕರೇಜ್ ಮಾಡ್ತಾ ಎಂತರ ಇತ್ತಡೆಲ್ಲ ಅಂಡ್ ಫಿಟ್ ಆಗಿರಕ್ಕೆ ಫುಲ್ ಮೋಟಿವೇಟ್ ಮಾಡ್ತಾ ಆಗ ನೋಡ್ತಾಳಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡು ವರ್ಕ್ಔಟ್ ಮಾಡು ಹಂಗೆ ಹಿಂಗೆ ಅಂತೇಳಿ. ಬಿಕಾಸ್ ನಮ್ಮ ಈಗದ ಫುಡ್ ಲ ಮುಂಚೆ ಲಕ್ಕ ನಾವು ಆಸೆ ಹೆಲ್ದಿ ತಿಂದಿಲ್ಲ, ಹಂಗಾಗಿ ನಾವು ಅದಕ್ಕೆ ಸರಿಯಾಗಿ ವರ್ಕ್ಔಟ್ ಆಗಿರಲಿ ಎಲ್ಲ ಸ್ವಲ್ಪ ಡಯಟ್ ಮಾಡಿದ ಇದ್ ಮಾಡ್ತಾರೆ ಫಿಟ್ ಆಗಿರಲಿ.
9: ಸ್ವಲ್ಪ ಟೈಮ್ದ ಹಿಂದೆ ನೀವೊಂದು ಜಿನ್ನುಗೋ ಮಹಿಳೆ ಅಂತ ಹೇಳಿದ ಆಲ್ಬಮ್ ಸಾಂಗ್ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ಅದಲ್ಲದೆ ಮಾಡೆಲಿಂಗ್ ಮತ್ತೆ ಬೇತೆ ಬೇತೆ ರೀತಿಲಿ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ. ಸೊ ಧೈರ್ಯ ವೇದಿಕೆ ಮೇಲೆ ಮಾತಾಡಕ್ಕೆ ಯಾವ ರೀತಿ ನಿಮಗೆ ಧೈರ್ಯ ಬಂದಿತ್ತು?
10: ಒಂದು ವಿಷಯ ಎಂತಾರಂತಾರೆ ಎಸ್ ಡಿ ಎಂ ಅಂತ ಹೇಳಲ್ಲಿ ನಾ ಈಗಾಸೆ ಹೇಳ ನಾನು ಒಂದೊಂದು ಏಳನೇ ಮುಟ್ಟ ಕನ್ನಡ ಮೀಡಿಯಂ ನಿಕಲ್ತ ಅದು ನನ್ನ ಒಂದು ಎಂತರ ಸ್ಟಾರ್ಟಿಂಗ್ ಇದನ್ನ ಫೌಂಡೇಶನ್ ಅಂತ ಹೇಳಲ್ಲಿ ಅದು ಆಮಿಕ ಶುರು ಆಗಿ ಎಸ್ ಡಿ ಎಂ ನಾನು ಈಗಲ ಆಸೆ ಅದೇ. ಸೊ ಸ್ಟೇಜ್ ಹತ್ತದಿಂದ ಮುಂಚೆ ಮನಸ್ಸಿನೇ ನಾನು ಓಂ ಶ್ರೀ ಮಂಜುನಾಥಾಯ ನಮಃ ಹೇಳಿದೆ ಹೋಗುತ್ತೆ. ಬಿಕಾಸ್ ಇಲ್ಲಿಂದ ಶುರು ಆಯಾಗ ಬಾಂಡ್ ಜರ್ನಲಿಸಂ ಆಕ್ಚುಲಿ ನಾನು ಕೊರೋನಾ ಟೈಮ್ ಬರುತ್ತೆ ನಾ ಹೇಳ್ತಿದ್ದೆ ನಂಗೆ ಜರ್ನಲಿಸಂ ಕಲ್ತಕ್ಕು ಅಂತ ಹೇಳಿದ್ವಿ. ಪ್ರಜ್ಞಾ ಓಡಿಲ್ ನಾಳ ಅನ್ಕೊಂತೀರ ಇಲ್ಲೇ ಕಲ್ತಕ್ ಅವರ ತಮ್ಮ ಪ್ರಜ್ವಲ್ ಅಂದ್ರೆ ಪ್ರಜ್ವಲ್ ಓಡಿಲ್ ನಾಳ ಅಂದ್ರೆ ನಾ ಅವರೊಟ್ಟಿಗೆ ಹೇಳಿದ್ದೆ ನಂಗೆಲ್ಲ ಜರ್ನಲಿಸಂ ಮಾಡೋಕೊಂದು ಇಂಟ್ರೆಸ್ಟ್ ಉಂಟು ಅಂದ್ರೆ ಅವ್ರು ಬಂದು ನಂಗೆ ಶ್ರುತಿ ಮ್ಯಾಮ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಇಲ್ಲೇ ಜರ್ನಲಿಸಂ ಲೆಕ್ಚರ್ ಆಗಿದ್ದಾರೆ. ಬಿಕಾ ಇಲ್ಲಿದ ಎಚ್ಓಡಿ ಆಯ ಭಾಸ್ಕರ್ ಸರ್ ಅಂದಿದ್ದರು ತುಂಬಾ ಸಪೋರ್ಟ್ ಮಾಡಿದಾರೆ ಆ ಟೈಮ್ ನಿ. ಒಂದು ಮೂರ್ ತಿಂಗಳೇನ ಬಂದಿದೆ ನಾ ಕೊರೋನಾ ಟೈಮ್ ನಿ ಮೂರ್ನಾಲ್ಕು ಶೋಸ್ ಮಾಡ್ಸಕ್ ಕೊಟ್ಟಿದ್ದಾರೆ ಇಂಟರ್ವ್ಯೂ ಸ್ಟೇಷನ್ ಆಗಿ ಕೊಟ್ಟಿದ್ದಾರೆ ಇಲ್ಲಿದ ಲೆಕ್ಚರ್ಸ್ ನ ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಂದ್ರೆ ನಮ್ಮ ಒಟ್ಟಿಗೆ ಇದ್ದರ ಗಟ್ಟಿನ ಹೋಗಿ ಮಾತಾಡುತ್ತೆ ಅಂಜಿಗೆ ಹೋಗಿರ್ತು ಬೇದರೊಟ್ಟಿನ ಹೋಗಿ ಮಾತಾಡಲ್ಲ ಎಂದ ಹೇಳ್ತಾ ಒಂದ್ ಸ್ವಲ್ಪ ಧೈರ್ಯ ಅದೇ ಅಲ್ಲಿಂದ ಶುರು ಆಗಿದ್ದು. ಸಿನುಗೋ ಮಳೆ ಅಂತ ಹೇಳತಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಮಾಡೋಕ್ ಹೇಳ್ತಾ ಒಂದ್ಸಲ ಅಂಜಿಗೆ ಇತ್ತು. ಬಿಗ್ ಬಾಸ್ ದ ಕಂಟೆಸ್ಟೆಂಟ್ಸ್ ಆಯ ಧನುಷ್ ಲಾ ಸ್ಪಂದನ ಅವ್ರಿಗೆ ಮೂವಿ ಅದು ಆಕ್ಚುಲಿ. ಸೊ ಹೆಂಗೆ ಮಾಡ್ತೆ ಹಂಗೆ ಒಂಚೂರು ಅಂಜಿಗೆ ಇತ್ತು ಇಲ್ಲಿಂದ ಅಲ್ಲಿ ಹೋಗಲ್ಲ ಅಲ್ಲಿ ಬೈತ ದೊಡ್ಡ ದೊಡ್ಡ ಜನರು ಆಲ್ಮೋಸ್ಟ್ ಬಿಗ್ ಬಾಸ್ ದೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದರು ಬಿಕ್ಕ ಡೈರೆಕ್ಟರ್ಸ್ ಬಂದಿದ್ದರು ಅವರೆಲ್ಲ ಇದ್ದರು ಅದೊಂಚೂರು ಅಂಜಿಗಿತ್ತು ಇವರ ಮುಂದೆ ಜನರು ಏನಿದ್ರು ಹೆಂಗೆ ಮಾತಾಡ್ತಾ ಅದು ರೆಕಾರ್ಡಿಂಗ್ ಆಯ್ತು. ಪುನೀತ್ ರಾಜ್ಕುಮಾರ್ ನವರ ಯೂಟ್ಯೂಬ್ ಚಾನೆಲ್ ಉಂಟಲ್ಲ ಅವರೇ ಇದೀನಿ ಅಂದ್ರೆ ಶೋ ಹೋಸ್ಟ್ ಆಯೋಗ. ಸೊ ನಂಗೆ ಸ್ವಲ್ಪ ಅಂಜಿಗಿತ್ತು ಪುನೀತ್ ರಾಜ್ಕುಮಾರ್ ಅಂತ ಅವ್ರಿಗೆ ಒಂದು ಲ್ಯಾಕ್ಸ್ ಆಫ್ ಇದಿರ್ತು ಸಬ್ಸ್ಕ್ರೈಬರ್ಸ್ ಇರ್ತು ಎಲ್ಲರೆಲ್ಲ ನೋಡ್ತಾರಲ್ಲ ಅಂದು ಅದೇ ಅದನ್ನ ಹೇಳ್ತಾಗಲ್ಲ ನಿಮ್ಮ ರೂಟ್ ಅಂದ್ರೆ ನೀವು ಕಲ್ತಿಂಡ್ ಬಂದಿರುತ್ತೆ ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರ್ತಲ್ಲ ಆಗ ನಿಮಗೆ ಅಂಜಿಕೆ ಆಯ್ತಲ್ಲ

0: ಬೈಕ್ ಹತ್ತಿದ್ದು ರೈಡಿಂಗ್ ಹೋತು ದೇಶ ಸುತ್ತಲ್ಲ ನಿಮಗೆ ಬಾರಿ ಇಷ್ಟಕ್ಕೆ. ಈಗದ ಕಾಲದಲ್ಲಿ ಹೆಣ್ಮಕ್ಕಳು ಮನೆಯಿಂದ ಬಿಟ್ಟು ತಿರುಗಿ ಓದೋದೆ ಕಮ್ಮಿ. ಅಂತರಡಲ್ಲಿ ನೀವು ಹೆಂಗೆಲ್ಲ ರೈಡಿಂಗ್ ಎಲ್ಲ ಓದ್ತಿರಲ್ಲ, ಇದೆಲ್ಲ ನಿಮಗೆ ಯಾವ ರೀತಿ ಇದಕ್ಕೆ ಓಕೆ ಧೈರ್ಯ ಹೆಂಗೆ ಈ ರೈಡಿಂಗ್ ಓದೋದೆಲ್ಲ?
1: ನನ್ನ ಅದನ್ನ ಹೇಳಲ್ಲ, ನನ್ನ ಅಣ್ಣಂಗೆ ಹಿಂಗೆ ಲೈಕ್ ನಾನು ಹೇಳಕ್ಕೆ ಇಂತರ ಅಡಿ ಮಾಡೋಕೆ ಅದೆಲ್ಲ ಭಯಂಕರ ಇಷ್ಟ. ಇವನ್ ಅಜಿತ್ ಅವರ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ. ಅವರ ಬೈಕ್ ಲ ಕೆಲವೊಮ್ಮೆ ಕೊಟ್ಟಿರ್ತಾರೆ, ತೇಸಿನೋಗಿ ಎಂತ ಕಾತಲ್ ನೋಡ ತೇಸಿನೋಗ ಹಂಗೆ ಅಂತ ಹೇಳಿದೆ. ಹಂಗೆ ಅವರಿಬ್ಬರ ಸಪೋರ್ಟ್ ಇಂದಾಗಿ ಲೈಕ್ ಬೈಕ್ ಎಲ್ಲ ಬಿಡಕ್ ಶುರು ಮಾಡೆ ನಾನು. ಯಾವಾಗ ಒಂದು 9-10 ಇರುತ್ತೆ ಬೈಕ್ ಎಲ್ಲ ಬಿಡಕ್ ಕಲ್ತಿದ್ದೆ, ಅದೇ ಹಂಗೆ ಆಗಿದೆ ಇಂಟ್ರೆಸ್ಟ್ ಬಂದದ್ದು. ಅದೇ ಅಂಬಿಕ ಸುತ್ತಕ್ಕೆ ಅಂತ ಹೇಳ್ತಾಳೆ. ಆಕ್ಚುಲಿ ಅಣ್ಣ ನಾನು ಚೆನ್ನೈ ಇರುತ್ತೆ, ನಾನು ಹಾಸ್ಟೆಲ್ ನಿದ್ದನು. ಅದೇ ಅಂಬಿಕ ಅವ ಮೈಸೂರು ಹೋಯ ಇಲ್ಲಿ ನಂಗೆ ತಿರ್ಗಾ ಕ್ಯಾಚಿಚ ಎಲ್ಲಿ ಎಲ್ಲಿಲ್ಲ ಹೋಗ್ತದಲ್ಲ ಒಬ್ಬಳೆ ಮನೆನೇ ಇರ್ತದೆ. ಅಣ್ಣ ಏನಾಡಿ ಬಂತಡೆ ಫುಲ್ ಒಮ್ಮೆ ಎಲ್ಲ ಫುಲ್ ತಿರ್ಗಿತ್ತು ಎಲ್ಲ ಕವರ್ ಮಾಡ್ತಾ ನಾನು ಲೀಸ್ಟ್ ಇಡ್ತಿ ಈ ಪ್ಲೇಸಸ್ ಎಲ್ಲ ಹೋಗು ನಂಗೆ ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ತಿರ್ಗಿತಾ ಒಂಚೂರು ಕ್ರೇಜ್ ಅದ್ರ ಮೇಲೆ.
0: ಸೋಶಿಯಲ್ ಮೀಡಿಯಾದಲ್ಲಿ ನೀವು ಫಾಲೋ ಮಾಡ್ತಾ ಜನಗಳು ಸುಮಾರು ಇರ್ತಾರೆ, ಹಂಗೇನೆ ಈ ಬೇತೆ ಬೇತೆ ಎರಡು ಹೆಣ್ಣುಗಳು ನಿಮ್ಮ ಲೆಕ್ಕೊನೆ ಈ ಸಮಾಜದಲ್ಲಿ ಮುಂದೆ ಬರಕ್ಕೆ ಒಂದೆಡೆ ಅವ್ರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಹೇಳಲ್ಲ?
1: ಸೋಶಿಯಲ್ ಮೀಡಿಯಾ ಅಂದ ತಡೆ ನಂಗೆ ಈಗ ಅಂದಿತ್ತಂದಲ್ಲ, ಒಂದು 3-4 ವರ್ಷದ ಹಿಂದೆ ಅಂದಿತ್ತ ಆಸೆ ಇತ್ತು ನಮ್ಮ ಭಾಷೆನಿ ಮಾತಾಡೋಕು, ನಮ್ಮ ಭಾಷೆನ ಎಂಸಿ ಮಾಡೋಕೆ, ಎಂತರಡಿ ಮಾಡೋಕು. ನಾನು ತುಂಬಾ ಜನರೊಟ್ಟಿಗೆ ಕೇಳ್ತಿದ್ದೆ ನಮ್ಮ ಭಾಷೆನ ಮಾತಾಡ್ಬಾ ಅಂದ್. ಆತಡೆ ಅದೇ ನಮ್ಮ ಭಾಷೆ ಎಂತರ ಅವತ್ತಂತಡೆ ಬೇತೆ ಭಾಷೆದಲ್ಲ ಬಂದಿರ್ತಾರೆ, ತುಳುದಲ್ಲಿ ಬಂದಿರ್ತಾರೆ, ಕನ್ನಡದಲ್ಲಿ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬೇತೆ ಬೇತೆ ಪ್ಲೇಸ್ ಇಂದ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಭಾಷೆನ ಮಾತಾಡ್ತಾಳೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್. ಇದಕ್ಕೆ ಇಲ್ಲ ಬೇಡ ತೊಂದ್ರೆ ಇಲ್ಲ ಇನ್ನೊಂದ್ಸರ್ತಿ ಅಂತ ಅಡಿತಾಳೆ ಮಾಡುವ ಹಂಗೇನೆ ಹೇಳ್ತಿದ್ದಾರೆ. ಹಂಗಾಗಿ ನಾನು ತುಂಬಾ ಥಿಂಕ್ ಮಾಡಿದ್ದೆ ಅಂತ ಅಡಿ ನಮ್ಮ ಭಾಷೆನ ಶುರು ಮಾಡೋಕು ಮಾತಾಡೋಕು. ಆಂಬಿಕ ನಂಗೆ ಇದು ಅನ್ಸತ್ತೆ, ನಾನು ನಮ್ಮ ಭಾಷೆನ ನಾವು ಮಾತಾಡ್ತೇ ಅಂದ ನಮ್ಮ ಭಾಷೆನ ನಾವು ಬೇತರಿ ಕಲಿಸ್ತಾಗ ಒಂಚೂರು ಇದಾವ್ದು. ಬಿಕಾಸ್ ನಾವು ನಮ್ಮ ಭಾಷೆ ನಾವು ಮನೆ ಮಾತಾಡೇ ಮಾತಾಡ್ತಾ. ನಾವೀಗ ಸೋಶಿಯಲ್ ಮೀಡಿಯಾ ನಮ್ಮ ಭಾಷೆ ನಾನು ಅದೇ ಫಸ್ಟ್ ನಾನೊಂದು ವಿಡಿಯೋ ಹಾಕಿರುತ್ತೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿತ್ತು ಎದು ಭಾಷೆ ಎದು ಭಾಷೆ ಎದು ಭಾಷೆ. ನಮ್ಮ ಭಾಷೆ ನಾವು ಮಾತಾಡ್ತಾ ಮುಂಚೆ ಅದು ಎದು ಭಾಷೆ ಅನ್ನೋ 4 ಜನರಿಗೆ ಗೊಂತ ತಲಕ ಮಾಡೋಕು ಅಂತ ಹೇಳಿದ್ವಿ. ಹಂಗಾಗಿ ನಾವು ಶುರು ಮಾಡೋಣ ನಮ್ಮ ಭಾಷೆ ಮಾತಾಡಕ್ಕೆ. ಮಾತಾಡ್ತಿಂದ ಲೈಕ್ ಈ ವರ್ಡ್ ಅಂತ ಅಜಿತ್ನರ ರಿಲೇಟಿವ್ಸ್ ಮನೆಯಲ್ಲಿ ಓದಿ ಅವ್ರ ನೋಟಿಕೆ ಅಂತಾರ ಓ ಬತ್ತನ ತುಳು ಮಾತಾಡ್ತೀವಿ ಹೆಂಗ ಉಳ್ಳಿರಿ ಉಂಡಿರಾ ಹಂಗೆಲ್ಲ ಅವ್ರು ಕೇಳೋತಿ ನಂಗೆ ಖುಷಿ ಆಯ್ತು. ನಾನು ಹೇಳಾಗ ಅವ್ರ ನೆನಪ್ ಬಚ್ಚಿನಿ ಮಾತಾಡಿಂಡು ಉಳ್ಳಾರಲ್ಲ ಅಂತ ಹೇಳಿದ್ವಿ. ಅಡುಗೆ ರೂಮಿಗೆ ಹೋಯ ಬಿಟ್ಟು ಸಂಧ್ಯಾ ಮೂಲ್ತುಲ ಏನಡ ಇರ್ಸುನೊಬ್ಬಡಿ ಉಂಡು ಅಂಚೆ ಹಂಗೆ ಪುರ ಅವ್ರು ಮೆನ್ಷನ್ ಮಾಡತಿ ಖುಷಿ ಆಯ್ತಾ ನಾನು ಇರ್ಸುನೊಬ್ಬಡಿ ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ವಿ. ಹಂಗೆ
2: ಅರೆಗನ್ನಡ ಸೀರೀಸ್ಗೆ ಸ್ವಾಗತ, ನಾನು ಸಂಧ್ಯಾ. ಲಾಸ್ಟ್ ರೀಲ್ಸ್ ಅಲ್ಲಿ ನಾನು ಅರೆಗನ್ನಡದಲ್ಲಿ ಬಟ್ಟಲ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ. ಅದಕ್ಕೆ ನೀವು ಗುಳಂಬು ಬಾಬಾ ಏನ್ ಕಮೆಂಟ್ ಮಾಡಿದ್ದೆ ಮಾಡಿದ್ದು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಮ ಭಾಷೆಯಲ್ಲಿ ಬಟ್ಟಲಿಗೆ ಗುಳಂಬ ಅಂತ ಹೇಳ್ತಾರೆ, ಮತ್ತೆ ಚಮಚಕ್ಕೆ ಚೌಂಟ ಅಂತ ಹೇಳ್ತಾರೆ.
0: 2024 ಆಗಸ್ಟ್ ಕುಂಬಾರ ಭಾಷೆಯಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತ ಫಸ್ಟ್ ವ್ಯಕ್ತಿ ನೀವು. ಇದನ್ನ ಮುಂದೆ ಕುಂಬಾರ ಭಾಷೆದ ಪರಿಚಯ ಆಗಲಿ, ಒಂದು ವ್ಲಾಗರ್ ಆಗಲಿ, ಅಥವಾ ಎರಡಿನ ಮಾತಾಡಿದ ಆಗ್ತದಾಗಲಿ, ಕುಂಬಾರ ಭಾಷೆ ಅಥವಾ ಕುಂಬಾರ ಸಮುದಾಯ ಉಂಟುಂದಿ ಒಂದು ದಕ್ಷಿಣ ಕನ್ನಡದ ಜಿಲ್ಲೆ ಕರಾವಳಿ ಭಾಗಲಿ ಬಿಟ್ಟಡೆ, ಕರಾವಳಿ ಭಾಗಲಿ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಅದು ಬಿಟ್ಟಡೆ ಬೇತೆ ಎರಗ್ಗದರಿ ಯಾರೆಲ್ಲ ಅಷ್ಟು ಗೊತ್ತಿದ್ದಲ್ಲ. ನೀವು ಈ ಕುಂಬಾರ ಭಾಷೆನ ಫಸ್ಟ್ ಟೈಮ್ ಇಡೀ ಜಗತ್ತಿ ತೋರಿಸಿದ ವ್ಯಕ್ತಿ ಆಗಿದ್ದು, ನಿಮ್ಮ ಈ ಭಾಷೆನ ಸಮಾಜ ತೋರಿಸಕೊಂದು ಈ ಭಾಷೆಯಲ್ಲಿಯೇ ಒಂದು ನಿರೂಪಣೆ ಮಾಡಕೊಂಡ್ರೆ ನಿಮಗೆ ಎಂತ ಆಯ್ತು? ನಿಮ್ಮ ಈ ಫಸ್ಟ್ ವಿಡಿಯೋದ ಬಗ್ಗೆ ಒಂದು ಹೇಳ್ತೀರಿ ಅಂತ.
1: ಅದೇ ನಾ ಹೇಳಾಗಲ್ಲ, ಈಗ ನಿಂತಲ್ಲ ತುಂಬಾ ವರ್ಷ ನಿಂತ ನಾನು ಯೋಚನೆ ಮಾಡಿದ್ದೆ ನಮ್ಮ ಭಾಷೆನ ತರಡಿ ಶುರು ಮಾಡೋಕೊಂದು. ಆಕ್ಚುಲಿ ನಮ್ಮ ಭಾಷೆ ತುಂಬಾ ಜನ ಟ್ಯಾಲೆಂಟೆಡ್ ಜನ ಉಳ್ಳರು, ತುಂಬಾ ಟ್ಯಾಲೆಂಟ್ ಇರ್ತಾರೆ. ಈಗ ಇಬ್ಬರ ಇಂಟರ್ವ್ಯೂ ನೀವು ತೇಸಿರಿ, ನಾ ಇಂಟರ್ವ್ಯೂ ನೋಡುತ್ತೆ ನಂಗೆ ಫುಲ್ ಖುಷಿ ಆಗ್ತದೆ. ನಂಗೆಲ್ಲ ಇವರ ಇಂಟರ್ವ್ಯೂ ತೇಸಕ್ಕೊಂದು ಭಯಂಕರ ಆಸೆ ಇತ್ತು, ಅಬ್ಬ ಫೈನಲ್ ಒಬ್ಬರು ಮಾಡಿಂಡುಳ್ಳರಲ್ಲ ಅಂತ ಹೇಳಿದ್ದೆ. ಹಂಗೆ ಕಾಯ್ತಾಡ್ಕ ಆ ಸೈಡ್ ಓದ್ತಾಡೆ ತುಂಬಾ ಜನ ಯೂತ್ಸ್ ಉಳ್ಳರು, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡರು. ಹಂಗೆ ನೋಡ್ತಿ ಆಂಬಿಕ ನಿಮಗೆ ಇವನ್ ಡಾಕ್ಟರ್ನರು ಉಳ್ಳರು ನಮ್ಮ ಭಾಷೆನಿ, ಅವರೆಲ್ಲ ಇಂಟರ್ವ್ಯೂ ಮಾಡೋಕು ನಮ್ಮ ಭಾಷೆನ ಒಂಚೂರು ಇದ್ ಮಾಡೋಕು ನಾ ಫಸ್ಟ್ ನಲ್ಲ ನಾ ಯೋಚನೆ ಮಾಡಿದ್ದೆ. ಅದೇ ಅದೇ ಯಾಗ ನೋಡ್ತಾಳಲ್ಲ ಎಲ್ಲರೆಲ್ಲ ಬಿಸಿ ಇರ್ತಾರೆ ಈಗ, ಅವರಿಗೆ ಕೆಲಸ ಇದಾಗಿಡ್ತು. ಆಂಬಿಕ ನಾವು ಒಂದರ ಶುರು ಮಾಡೋಕಂತ ಒಂದ್ ಪ್ರಿಪರೇಷನ್ ಹಕ್ಕು ಮುಂದೆ ಮುಂದೆ ಮುಂದೆ ಹೋಗ್ತಿತ್ತು. ಅಂದೇನಾಗಿತ್ತು ಅಂತ ಹೇಳಿ ನಾ ಫಸ್ಟ್ ಹೇಳಿದ್ದೆ ಅವ್ರ ಅಣ್ಣನೊಟ್ಟಿ, ನಿಮ್ಮ ಮನೆಗೆ ಬಂದು ನಾನು ಎಂಸಿ ಮಾಡ್ತಕ್ಕಂತ ನಮ್ಮ ಭಾಷೆನೇ ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರೆಲ್ಲ ಹೇಳಿದ್ದಾರೆ ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾ ಅಂದ್ರೆಲ್ಲ ಬಂದಿಂಡುಳ್ಳರು, ಅವ್ರಿಗೆಲ್ಲ ಅರ್ಥ ಹಾಕಕ್ಕಿಲ್ಲ, ತೊಂದರೆ ಇಲ್ಲ, ನೋಡು ಮ್ಯಾನೇಜ್ ಮಾಡು, ಆಚೆ ಈಚೆ ಮಾಡಿದ್ ಮಾಡು. ಬಟ್ ನಂಗಿತ್ತು ನಮ್ಮ ಭಾಷೆ ನಂಗೆ ಮಾತಾಡ ಅವಳು ಕೆಂತರಡೆ ಆಗಿಲ್ಲ ಅಂತ ಅವ್ರು ಸಡನ್ ಆಗಿ ಬಂದು ಕರೆಯದು ಹೋಗಿ ಮಾತಾಡ್ತೇ ಆ ಸ್ಟೇಜ್ ಮೇಲೆ ಮಾತಾಡ್ತೇ ಅಂದ್ ನಾಲ್ಲ ಕಾಪಂಡ ಹಂಗೆ ಹೋಗಿ ಶುರು ಮಾಡಾಗಂದ್ ಅದ್ರ ನನ್ನ ಅಣ್ಣ ವಿಡಿಯೋ ರೆಕಾರ್ಡ್ ಮಾಡಿದಿ ಸೋಷಿಯಲ್ ಮೀಡಿಯಾ ನೀ ಹಾಕಾಗ. ಆಕ್ಚುಲಿ ಆ ದಿನ ನಂಗೆ ಎಂತ ಅನ್ಸ್ತ ಅಂತ ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತಾ ಇದ್ದೀನಿ ಎಸ್ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತಾ ಆಸೆ ಒಂಚೂರು ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲ ಬಂದಿತ್ತು. ಎದು ಭಾಷೆ ಇದು ತುಳು ಭಾಷೆನ ಹಿಂಗೆಲ್ಲ ಯಾರಡಿ ಮಾತಾಡ್ತಾರ ಎಲ್ಲಿ ಭಾಷೆ ಇದು ಸುಳ್ಳ್ಯದಾಗ ಹಂಗೆ ಹಿಂಗೆ ಅಂತ ಹೇಳಿದೆ. ಆಗ ನಂಗೆ ಅನ್ಸುತ್ತೆ ನಮ್ಮ ಭಾಷೆನ ನಾವು ಮಾತಾಡ್ತಾ ಒಟ್ಟಿಂಗ್ ಒಟ್ಟಿಂಗ್ ಒಂದ್ ಸ್ವಲ್ಪ ಜನರಿಗೆ ಹೇಳಿಕೊಡೋಕು ಈ ಕ್ವಶನ್ಸ್ ಆಗಲ್ಲ ಬರಕ್ಕಾಗ ಗೊಂತಾಕು ನಮಗೊಂದು ಭಾಷೆ ಅಂತ ಹೇಳಿದೆ. ಹಾಂ ಬಿಕಾ ಆಗ ಬಂದ ನೆಗೆಟಿವ್ ಕಮೆಂಟ್ಸ್ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೆ ಅಂದ ನಾ ನೆಗೆಟಿವ್ ಕಮೆಂಟ್ಸ್ನ ತೆಸಿಲೋಗಿ ಸ್ಟೇಟಸ್ ಹಾಕಿದ್ದಕ್ಕ ಹಿಂಗೆ ಹಿಂಗೆ ಕ್ವಶನ್ಸ್ ಬಂದಿತ್ತು ಅಂದ ಆಗ ನಮ್ಮ ಇದನ್ನಿರ್ತ ನಮ್ಮ ಯುವ ಸಮುದಾಯ ತುಂಬಾ ಜನ ಹೋಗಿದೆ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರೆ ನಮ್ಮ ಭಾಷೆ ಇದ್ದು ಆ ಒಂದು ಗೌರವನಿ ಆ ಒಂದು ಹೆಮ್ಮೆನಿ ನಮ್ಮ ಭಾಷೆ ನಾವು ಮನೆ ಪ್ರೌಡ್ ಇದ್ದೇನೆ. ಆಗ ನಂಗೆ ಅನ್ಸುತ್ತೆ ನಾನು ಈಗ ಇದ್ರ ಶುರು ಮಾಡ್ತಾರೆ ಖಂಡಿತ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳಿದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ
3: ನಮಸ್ಕಾರ ನಮ್ಮ ಮುದ್ದು ಅಜ್ಜಿನರು ನಮ್ಮ ಹ್ಯಾಂಡ್ಸಮ್ ಆಗಿರೋ ಅಜ್ಜನರು ನಮ್ಮ ಬ್ಯೂಟಿಫುಲ್ ಆಗಿರೋ ಆಂಟಿ ಅಂಕಲ್ ನರು ನಮ್ಮ ಕ್ಯೂಟಿ ಬಾಯ್ಸ್ ಜೊತೆಗೆ ನಮ್ಮನ ಜಾವೇನರು ನಾವೆಲ್ಲರ್ಲ ಇಂದು ಮೋಸ್ಟ್ ಎಕ್ಸೈಟೆಡ್ ಆಗಿ ಇಷ್ಟು ದಿನ ಕಾಪಾಡಿದ್ದ ಪ್ರೋಗ್ರಾಮ್ ನಮ್ಮ ಹೇಮಲ್ ತಕ್ಕಂಡು ಮೆಹಂದಿ ಫಂಕ್ಷನ್ ನಾವಿಂದ ಸೇರ್ದ ಹಿರಿಯರು ಹೇಳಿದರು ಮದ್ವೆ ಮಾಡಿ ನೋಡಿಲ್ಲ ಮನೆ ಕಟ್ಟಿ ನೋಡು ಅಂತ. ಇನ್ನೊಂದು ಡಬಲ್ ಧಮಾಕ ಮನೆಲ ಕಟ್ಟಿ ನೋಡರು ಮದ್ವೆಲ ಮಾಡಿಂಡೋಳರು ಇನ್ನೇನ್ ತರ್ಬೇಕಲ್ಲ. ಒಂದೊಳ್ಳೆ ಸೌಂಡ್ ಸಿಸ್ಟಮ್ ಉಂಟು ಒಂದೊಳ್ಳೆ ಲೈಟಿಂಗ್ಸ್ ಉಂಟು ನಮ್ಮ ಹೇಮಲ್ ತಕ್ಕೊಂದು ಸ್ಟೇಜ್ ಮೇಲೆ ಬರ ಕಾಪುಂಡುಳ್ಳರು. ಹೆಣ್ಣು ಮಗು ಹುಟ್ಟದೊಡೆ ಬರೀ ಒಂದು ಹೆಣ್ಣು ಮಗು ಮಾತ್ರ ಹುಟ್ಟಲ್ಲ ಅವಳೊಟ್ಟಿಗೆ ಒಂದು ಆಸೆ ಕನಸುಗಳು ಹುಟ್ಟು. ಅವಳ ಎಜುಕೇಶನ್ ಆಗಿರಲಿ ಅವಳ ಜಾಬ್ ಆಗಿರಲಿ ಅವಳ ಮದ್ದೆ ಆಗಿರಲಿ ಇದೆಲ್ಲ ಒಂದು ಆಸೆ ಕನಸುಗಳಿಟ್ಟು ಆ ಕನಸನ ನನಸು ಮಾಡ್ತಂತ ದಿನ ಇದು.
0: ಒಂದು ಕೈಲಿ ಮಡಕೆದ ಮಾಡ್ತಾ ಚಕ್ರನ ತಿರುಗಿಸಿದ್ದೆ ಇನ್ನೊಂದು ಕೈಲಿ ಅದಕ್ಕೆ ಒಂದು ಶೋಕ್ ಶೇಪ್ ಕೊಡ್ತಲೇ ಕೊನೆ. ನೀವು ಇಂಜಿನಿಯರಿಂಗ್ ಮಾಡೆಲಿಂಗ್ ಆಂಕರಿಂಗ್ ರೈಡಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಟಿಂಗ್ ವ್ಲಾಗ್ ಹಿಂಗೇನೆ ಎಲ್ಲ ಕೆಲಸನ ಒಟ್ಟಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
1: ಅದು ಸ್ವಲ್ಪ ಆಕ್ಚುಲಿ ಕಷ್ಟನೇ ಎಲ್ಲ ಇದ್ ಮಾಡುತ್ತೆ ಆಗಲ್ಲ ತಿಂಗ್ ಮಾಡಿರ್ತಿ ಈಗ ವರ್ಕ್ ಮಾಡಿರುತ್ತೆ ಎಲ್ಲ ಕೆಲವೊಂದ್ಸತಿ ಕಾಲ್ ಬಂದಿಟ್ಟು ಇಲ್ಲಿ ಶೋಸ್ ಇಡ್ತು ಮಾಡ್ತೀರಾ ಅದು ಇದು ಅಂತ ಹೇಳಿದೆ. ಆ ವಿಷಯನೇ ನಂಗೆ ನನ್ನ ಅಪ್ಪ ಅಮ್ಮ ಆಗಿರಲಿ ಅಣ್ಣ ಆಗಿರಲಿ ಅಜಿತ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಅಡಿ ಹೆಲ್ಪ್ ಬೇಕಿರುತ್ತೆ. ನಂಗೆ ಎಲ್ಲ ಅಡಿ ಈಗ ಶೂಟ್ ಇರೋತಿಲ್ಲ ಅಜಿತ್ ಕರ್ಕೊಂಡು ಹೋಗಿ ಬಿಟ್ಟಿದ್ದಿ ಕರ್ಕೊಂಡ್ ಬರ್ತಾರೆ ಅದೆಲ್ಲ ವರ್ಕ್ ಅವರೇ ಮ್ಯಾನೇಜ್ ಮಾಡ್ತಾರೆ ಅದೊಂದು ಧೈರ್ಯ. ಈಗ ನಾ ಅದೇ ಹೇಳೋದು ನಿವಂಗೆ ಮಾಡೋಕು ನಿಂತರ ಅಡಿ ಇಂಟ್ರೆಸ್ಟ್ ಇರ್ತಾಳೆ ನಿವಂಗೆ ಎಲ್ಲ ಕಡೆ ಆಪರ್ಚುನಿಟೀಸ್ ಓಪನ್ ಇರ್ತು. ನಮ್ಮ ಇದೇನೆ ತುಂಬಾ ಜನ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಂತಾರೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಉಂಟು ಮೇಕ್ ಓವರ್ ಹೋಗಕ್ಕೆ ಇಂಟ್ರೆಸ್ಟ್ ಉಂಟು ಅಂದ ಆಗ ನಂಗೆ ನಂಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಉಂಟು ನಾ ಅವರೊಟ್ಟೆಲ್ಲ ಶೇರ್ ಮಾಡ್ತೇನೆ ಹೋಗ್ನಿ ಮಾಡ್ನಿ ಮುಂದೆ ಅಂದ್ರೆ ಮುಂದೆ ಬಂತ ನಾವಂಗೆಲ್ಲ ಖುಷಿ ಇಲ್ಲ ಅವರ ನಮ್ಮ ಇದು ನಾವಂಗೆ ಗುರ್ತ ಉಂಟು ಅವರು ಹೇಳಕ್ಕೆ ಹಂಗೆ ಅದ್ ನಂಗೆ ಇಂಟ್ರೆಸ್ಟ್ ಆಕ್ಚುಲಿ ಇದಕ್ಕೆಲ್ಲ ಹೋಗು ಎಂತರಾಡಿ ಮಾಡೋಕು ನಾಲ್ಕು ಜನರಿಗೆ ಗುರ್ತಾಕು ಅಂತ ಹೇಳಿ
0: ಎಲ್ಲ ಮುಂದೆ ಬಂದು ನೋಡಿರಿ. ನಿಮ್ಮ ಹಸ್ಬೆಂಡ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ?
1: ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾ ಯಾವಾಗಲ್ಲ ಒಂದು 120 ಸ್ಟುಪಿಡ್ ಐಡಿಯಾಸ್ ಎಲ್ಲ ಕೊಟ್ಟಿರ್ತೇನೆ ನಂಗೆ ಇದು ಮಾಡೋಕು ನಂಗೆ ಅವರೇ ಹೇಳಿರ್ತಾರೆ ಒಂದು ದಿನ ಹೇಳ್ತೇವೆ ಮಾಡ್ಲಿಂಗ್ ಮಾಡೋಕೆ ಇನ್ನೊಂದು ದಿನ ಹೇಳ್ತೇವೆ ಅಡುಗೆ ಮಾಡ್ತೇನೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿದ್ ಎಸ್ ಹೋಗೊಂಡಿರ್ತೇನೆ ನಿನ್ನ ತಲೆನಿ ಎಲ್ಲ ಅಲ್ಲ ಅಂದ ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಎಂತ ಹೇಳ್ತಾರೆ ಇಲ್ಲ ಬೇಡ ಆತಲ್ಲ ಹಂಗೆಲ್ಲ ಹೇಳ್ತಾರ ಅಂಡ್ ಅವ್ರಿಗೆ ನಂಬಿಕೆ ಉಂಟು ಲೈಕ್ ನಾನು ಎಲ್ಲ ಅಡಿ ಹೋಗಿದೆ ಅಂತ ಅಡಿ ಅಚೀವ್ ಮಾಡ್ತೆ ಮಾಡೇ ಮಾಡ್ತೆ ನನ್ನಿಂದ ಧೈರ್ಯ ಉಂಟು ಅಂತ ಹೇಳಿದೆ.
0: ಅಂಡ್
1: ಈಗ ನಾನು ನೋಡಿದೆ ನಮ್ಮ ಇದನ್ನ ಎಲ್ಲರ್ಲ ಅವರು ಲೈಕ್ ಬೇತರೆ ಸಪೋರ್ಟ್ ಮಾಡ್ತಾಗ್ಲ ನಾನು ನೋಡಿದೆ ಈಗ ನಾನು ಒಂದು ವಿಡಿಯೋ ಹಾಕತ್ತಡ ನಮ್ಮ ಯುವ ಸಮುದಾಯ ತುಂಬಾ ಹೆಲ್ಪ್ ಮಾಡಿಂಡುಳ್ ತುಂಬಾ ಸಪೋರ್ಟ್ ಮಾಡಿಂಡುಳ ಆ ಕಮೆಂಟ್ಸ್ ಎಲ್ಲ ಅಜಿತ್ ಓದುತ್ತಿಲ್ಲ ಅವ್ರು ಹೇಳಿರ್ತಾರೆ ನೋಡು ನಿನ್ನ ಇದ್ರಲ್ಲಿ ಫ್ಯಾಮಿಲಿ ಅಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಕಮೆಂಟ್ಸ್ ನೋಡಿ ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನಿನ್ನ. ನಾನು ಒಂದೊಂದು ದಿನ ವಿಡಿಯೋಸ್ ಮಾಡಲ್ಲ ಅವರೇ ಕೇಳಿರ್ತಾರೆ ಅವತ್ ಮಾಡುದಿಲ್ವಾ ಇವತ್ತು ಎಂತಾದ್ರೂ ಮಾಡಿ ಹಾಕು ಅಂತ ಅದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ ಮಾತ್ರ ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ
0: ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ?
1: ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾನೀಗ ಕರೆಂಟ್ ಆಗಿ ಜರ್ಮನ್ ಬೇಸ್ಡ್ ಕಂಪನಿ ವರ್ಕ್ ಮಾಡಿಂಡುಳ್ಳೆ ನನ್ನ ನನ್ನ ಟೀಮ್ ಇರ್ತಾರೆ ಸ್ವಲ್ಪ ಜನ ಜರ್ಮನ್ ಉಳ್ಳರಕ್ಕ ಸ್ವಲ್ಪ ಜನ ಜರ್ಮನ್ ಸ್ವಲ್ಪ ಜನ ಪಾಕಿಸ್ತಾನ್ ಈಜಿಪ್ಟ್ ಆ ಲೊಕೇಶನ್ಸ್ ನೆಲ್ಲ ಉಳ್ಳರು. ನಾನು ಇಲ್ಲಿದ್ದ ವ್ಲಾಗ್ಸ್ ನ ಆಕ್ಚುಲಿ ನಾನು ಅವರೆಲ್ಲ ಶೇರ್ ಮಾಡ್ತಾ ಅಕ್ಕ ನಮ್ಮ ಭಾಷೆ ನಿನ್ನ ವ್ಲಾಗ್ಸ್ ಮಾಡಿಂಡುಳ್ಳೆ ನೋಡಿ ನೋಡಿ ಅಂತ ಹೇಳಿದೆ. ನನ್ನ ಅವ ಆ ಕೊಲೀಗ್ಸ್ ಎಲ್ಲ ನೋಡಿಕೊಂಡಿರ್ತಾರೆ ಐ ಲರ್ನ್ ಅ ನ್ಯೂಸ್ ವರ್ಡ್ ಟುಡೇ ಇಟ್ಸ್ ಗುಳುಂಬು ಐ ಲರ್ನ್ ಇಟ್ ಐ ಲರ್ನ್ ಇನ್ ಹಂಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ ನಂಗೆ ಅನ್ಸ್ತು ಓ ನಮ್ಮ ಭಾಷೆ ಈಗ ಜರ್ಮನ್ ಊಟ ರೀಚ್ ಆಗುತ್ತೆ ಅಂತ ಅದೊಂದು ಭಾರಿ ಖುಷಿ ಆಯ್ತು. ಅಂಬಿಕ ಈಗ ನಮ್ಮ ಕಂಪನಿ ಕೆಲವೊಂದು ನನ್ನ ಕೊಲೀಗ್ಸ್ ಆಗಿರಲಿ ಇಲ್ಲಿ ಊರ್ದರ ತುಳು ಮಾತಾಡ್ತಾರೆ ಅವರಿವರ ಅವರೆಲ್ಲ ಹೇಳಿ ಇಡ್ತಾರೆ ನಾನು ಆಕ್ಚುಲಿ ಜರ್ಮನ್ ಕಲ್ತಿನಿದ್ದೆ ಜರ್ಮನಿ ರಿಲೊಕೇಟ್ ಆಗಕ್ಕೆ ನಂಗೆ ಆಪರ್ಚುನಿಟಿ ಬಂದಿತ್ತು ಆಗ ನಾನು ಜರ್ಮನ್ ಬಿಕ ಕನ್ನಡನ ಕಂಪೇರ್ ಮಾಡಿ ಇದ್ ಮಾಡ್ತಿದ್ದೆ, ಈ ವರ್ಡ್ ಆತಡ ಹಿಂಗೆ, ಈ ವರ್ಡ್ ಆತಡ ಹಿಂಗೆ. ಆಗ ನನ್ನ ಕೊಲೀಗ್ಸ್ ಎಲ್ಲ ನಂಗೆ ಕಂಪೇರ್ ಇದ್ ಮಾಡ್ತಿದ್ದಾರೆ, ನೀನು ಸೈಡ್ ಅಲ್ಲಿ ನಿಮ್ಮ ಭಾಷೆ ಸಹ ಬರ್ಕೋ, ಈ ವರ್ಡ್ ಅಂದ್ರೆ ಹೀಗೆ, ಮೂರು ಭಾಷೆ ನೀನ್ ಕಂಪೇರ್ ಮಾಡಿ ಮಾತಾಡಿದಾಗೆ ಆಗ್ತದೆ ಅಂತ. ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಾನು ಎಂತ ಮಾತಾಡೋಕೋತಿಲ್ಲ, ನಮ್ಮ ಭಾಷೆ ಅವರು ಅಂದ್ರೆ ಅಪ್ಪ ನೆನಪು ಮಾಡ್ತಾರೆ, ನಿನ್ನದೊಂದು ಭಾಷೆ ಉಂಟು, ನಿನ್ನದೊಂದು ಭಾಷೆ ಉಂಟು ಅಂತ. ಹಂಗೆ ಈಗ ನಿಮಗೆ ನಾನು ನೀವು ಹಾಕೋ ವಿಡಿಯೋಸ್ ನ ನಾನು ನೋಡಿದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿದ್ರು, ಅದು ನಾವಂಗೆ ಸಿಕ್ತ ತುಂಬಾ ಕಮ್ಮಿ ಗೊತ್ತಾತ. ಆ ಸಪೋರ್ಟ್ ಸಿಕ್ಕತ್ತಡೆ ಸಾಕು, ನಾವಿನ್ನೆಲ್ಲ ಮುಂದೆ ಹೋಗಲ್ಲ. ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಸಮುದಾಯ ತುಂಬಾ ಜನ ಉಳ್ಳರು, ಈ ತರ ತುಂಬಾ ಟ್ಯಾಲೆಂಟ್ ಇರ್ತಾರ, ಎಂತ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಎಂತ ಅನ್ಸುತ್ತಾರ. ನೀವು ಬೇಕಂತ ನಮ್ಮ ಕಮೆಂಟ್ ಸೆಕ್ಷನ್ ಬಂದು ನೋಡಲೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನೀವ್ ಅದ್ರ ಮೋಟಿವೇಶನ್ ಆಗುತ್ತೆ, ನೀನು ಶುರು ಮಾಡಲೆ. ಅದ್ರ ನಾ ಹೇಳ ಈಗ ಎಂತ ಅಡಿ ಫಂಕ್ಷನ್ ಇತ್ತಡಲ್ಲ ಆಸೆ, ಆಗ ನಮ್ಮ ಕರೆತರ ಇಂದು ಫಂಕ್ಷನ್ ಉಂಟು, ಇಂದ ನೀ ಬಂದಿ ಬೇಕಂತಡೆ ಮಾತಾಡಲೆ, ಅದೆಲ್ಲ ಹೇಳುತ್ತೆ ನಾವು ಖುಷಿ ಆಗುತ್ತೆ, ನಮ್ಮ ಸಮುದಾಯ ನೀ ಈ ಸಪೋರ್ಟ್ ಮಾಡಿಂಡು ಉಳ್ಳರಲ್ಲ. ಸೊ ನಾವು ನಮ್ಮ ಭಾಷೆನ ಎತ್ತಿ ಹಿಡಿದಾಗ ಅದು ನಮಗೆ ಕೊಟ್ಟಂತ ಒಂದು ಇದ್ರ ನಾವು ರಿಟರ್ನ್ ಕೊಟ್ಟಿಂಡುಳ್ಳ ಅಂತ ಆಸೆ.

0: ಎಂಟು ವರ್ಷ ನೀವು ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತಿದ್ದೀರಿ. ನೀವು ಇಷ್ಟೆಲ್ಲ ಬೆಳೆಯಬೇಕು ಅಂದ್ರೆ ಒಂದು ಭದ್ರ ಬುನಾದಿ ಎಸ್ ಡಿ ಎಂ ಕಾಲೇಜ್ ಇಂದ ಹೇಳಲು ಹಳೆ ವಿದ್ಯಾರ್ಥಿ ಆಗಿಕೊಳ್ಳಿರಿ.
1: ನಾನು ಇಲ್ಲಿ ಜರ್ನಲಿಸಂ ಕಲ್ತಿರ್ತ ಟೈಮ್ ಈ ರೇಡಿಯೋ ನಿನಾದ ಫಂಕ್ಷನ್ಸ್ ಆಗಿ ಡೈಲಿ ಪ್ರೋಗ್ರಾಮ್ಸ್ ಎಲ್ಲ ಆಗಿಂಡಿತ್ತಕ್ಕ. ಆಗ ನಾನು ಹೇಳ್ತಿದ್ದೆ ಮ್ಯಾಮ್ ಒಟ್ಟಿ, ನಂಗೆಲ್ಲ ಒಂಚೂರು ಒಂದ್ಸರ್ತಿ ರೇಡಿಯೋನೆಲ್ಲ ಮಾತಾಡೋಕೊ, ಈ ಆರ್ ಜೆ ಎಸ್ ಲೈಕ್ ಅದೊಂದು ಬೇರೆ ತರ ಎಂತರ ಫೀಲ್ಡ್, ಅದೇನಿಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡೋಕು ಅಂತ. ಆಗ ಮ್ಯಾಮ್ ಹೇಳಿದ್ದು ನಿಂಗೆ ಎಲ್ಲದಲ್ಲಿಲ್ಲ ಕಾಲ್ ಹಾಕಿರ್ತು, ಓಕೆ ಅಲ್ಲಿ ಅಪರ್ಚುನಿಟಿ ಇತ್ತಡೆ ನಿನ್ನ ಕರೆತ್ತೆ ಅಂದ್ರೆ ಅದೇ ನಮಗೆ ಇಂಟ್ರೆಸ್ಟ್ ಉಂಟಂತ ಅಪರ್ಚುನಿಟಿ ಅರ್ಸಿನ್ ಬರುತ್ತೆ ಅಂತ ಹೇಳಕ್ಕೆ ಅಂದ ಯಶವಂತ್ ಸರ್ ಇದ್ದಾರೆ ಅವರು ಇಲ್ಲಿ ಎಸ್ ಡಿ ಎಂದರು, ಅವ್ರಿಗೊಂದು ಸ್ಟೋರಿ ಇದ್ರಲ್ಲಕ್ಕ ಎಂತರ ಒಂದು ಶೂಟ್ ಮಾಡಿದ್ದಾರೆ. ಆ ಟೈಮ್ ನೀ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಕೊಡಕ್ಕಿದ್ದ, ಆಗ ಒಂದ್ ಎರಡ್ ಸರ್ತಿ ಕರೆದಿದ್ದರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಕ್ಕುಂಟ ಇದಕ್ಕೆ ಅಂದೇಳಿ. ಆಗ ಬಂದಿದ್ದೆ ನಾ ಈ ರೇಡಿಯೋ ಇದಕ್ಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು, ಲೈಕ್ ರೇಡಿಯೋ ಕ್ಯಾಮರಾ ಮುಂದೆ ಮಾತಾಡ್ತಾಗ ಅಭ್ಯಾಸ ಆಗಿತ್ತು, ಆ ತಡೆ ಈಗ ಕುಳಿತಿಂಡಿ ಜಸ್ಟ್ ಮೈಕ್ ಹಿಡ್ಕೊಂಡು ಮಾತಾಡೋಕು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡುದ.
0: ನೀವೊಂದು ಈ ಕಾಲೇಜಲ್ಲಿ ಕಲಿತ ಒಂದು ಟೈಮ್ದ ಬಗ್ಗೆ, ಕಲಿತ ದಿನಗಳು ಇದರ ಬಗ್ಗೆ ಹೇಳ್ತೀರಿ ಅಂತ.
1: ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಶ್ರುತಿ ಮ್ಯಾಂಬಿಕಾ ಭಾಸ್ಕರ್ ಸರ್, ನಾನು ಬಂದು ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು ಎಂತ ಅಡಿ ಮಾಡೋಕು ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ದರು ನಾವು ನೀವಂಗೆ ಅಪರ್ಚುನಿಟೀಸ್ ಕೊಡ್ತಾ, ಲೈಕ್ ನೀವಂಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕೊಡ್ತಾ, ಆತರ ನನ್ನ ಫೀಲ್ಡ್ ಬೇತೈತೆ, ನಾ ಇಂಜಿನಿಯರಿಂಗ್ ಆದ ಫೀಲ್ಡ್ ಬೇತೆ, ಸೊ ನಾವು ನಿಮ್ಮ ಎಷ್ಟು ದಿನ ಪುಷ್ ಮಾಡಕ್ಕೋ ತಾಸ್ ದಿನ ಪುಷ್ ಮಾಡಲೆ, ಅದ ಆಂಬಿಕಾ ನಿಂಗೆ ಗ್ರೋ ಹಾಕೊಂಡ್ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಾವ್ತು, ನಿನ್ನೆಗೆ ಓನೇ ನಡಿ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡೋಕಾವ್ತು ಅಂದ. ನಾನು ಇಲ್ಲಿ ಜರ್ನಲಿಸಂ ಕಲ್ತಾಗ ಕೊರೋನಾ ಟೈಮ್ ಟೈಮ್ ಎಂತ ವೇಸ್ಟ್ ಮಾಡ್ತಂದೇಳಿ ಇಲ್ಲಿ ಬಂದಿದ್ದೀವಿ. ಮ್ಯಾಮ್ ಅಂತ ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು, ಆ ಟೈಮ್ ಒಂದಾಸ್ ಶೋಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಪೆಪ್ಪರ ಪ್ಯಾರರ ಅಂದ್ ಒಂದು ಮೂವಿ ಇತ್ತು, ಅದ್ರ ಪ್ರಮೋಷನ್ ಆಗಿರಲಿ, ನನ್ನ ಚೇತಕ್ಕೊಂದಿತ್ತು ಶ್ಯಾಡೋ ನ ಹೆಸರು ಬಚ್ಚಿದ್ದೆ ಅದ್ರಗೊಂದು ವಿಡಿಯೋ ಮಾಡಕ್ಕೆ, ಅದೆಲ್ಲ ಇಲ್ಲೇ ಮಾಡ್ಸಕ್ ಅದಾಮಿಕ ಒಂದ್ ಎರಡ್ ಮೂರು ಶಾರ್ಟ್ ಫಿಲ್ಮ್ಸ್ ಮಾಡ್ದೆ ಇದೆ ಎಸ್ ಡಿ ಎಂದರ್ ಇವರ ಸಪೋರ್ಟ್ ಆಗಿದೆ, ತುಂಬಾ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಎಂದರ್. ಅದಾಮಿಕ ಡಿಪ್ಲೊಮಾ ಇರೋತಿಲ್ಲ ಆಸೆ, ಆಗ ಕಾಲೇಜ್ ನಿಯಂತ್ರ ಆಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಡಲ್ಲ ಎಂತರ್ ಇತ್ತಡಲ್ಲ ಕರೆತಿದ್ರ ಮಾತಾಡು ಅಂತ ಹೇಳಿ ವೇದಿಕೆನ ಕೊಡ್ತಿದ್ರು. ಎಂ ಸಿ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಡ್ಯಾನ್ಸ್ ಆಗಿರಲಿ ಡ್ರಾಮಾ ಆಗಿರಲಿ ಎಂತರ್ ಇತ್ತಡಲ್ಲ ಬಂದಿದ್ವಿ, ಪಾರ್ಟಿಸಿಪೇಟ್ ಮಾಡಕ್ಕೆ ಅಪರ್ಚುನಿಟಿ ಸಿಕ್ಕಂಡಿತ್ತು. ಅದಾಮಿಕ ಎಸ್ ಡಿ ಎಂ ಕಲಾ ವೈಭವ ಅಂದುಂಟು, ಅದೇನಿಲ್ಲ ಆಸೆ, ನಾನು ಪಿ ಯು ನಿರುತ್ತೆ ಅದು ಸ್ಟಾರ್ಟ್ ಆಗಿದ್ದಾಗ ಆಗಲ್ಲ ಆಸೆ, ನಮಗೆ ಅಪರ್ಚುನಿಟಿ ಸಿಕ್ಕಿತ್ತು ನಮಗೆ ಕಲಾ ವೈಭವನಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಪಾರ್ಟ್ ಆಗಿದೆ. ನನ್ನ ಡ್ಯಾನ್ಸ್ ಕೊರಿಯೋಗ್ರಫರ್ ಬಂದು ಪ್ರಮೋದ್ ಆಳ್ವಸರ್ ಅಂತ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್, ಅವರ ಸ್ಟೂಡೆಂಟ್ ಆಗಿ ಅಲ್ಲಿ ಡ್ಯಾನ್ಸ್ ಕಲ್ತಕೊಂಡ ತಡ ಅದು ಒಂದು ನಾವಾಗಿ ಹೋಗಿ ಕಲ್ತಾಗ ತುಂಬಾ ಕಷ್ಟ ಉಂಟು, ಶಾಲೆನೆ ನಮಗೊಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತಕ್ಕ ತುಂಬಾ ದೊಡ್ಡ ಗಿಫ್ಟ್ ಅಂತ ಹೇಳುತ್ತೆ.

0: ನೀವು ಒಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆ ಉದ್ಯೋಗಲ್ಲಿ ಉಳಿರಿ, ಸುಮಾರು ಸಾಧನೆಗಳು ಮಾಡ್ತೀರಿ. ಮುಂದೆ ಎಜುಕೇಷನ್ ಮಾಡ್ತಂತೆ ವಿದ್ಯಾರ್ಥಿಗಳಿ ಅಥವಾ ಯುವ ಸಮುದಾಯ ಅಲ್ಲದೆ ಪೋಷಕರಿ ನೀವು ಯಾವ ರೀತಿ ಸಜೆಷನ್ ಕೊಡಲು ನಿರ್ತದೆ ಹೇಳಲ್ಲ?
1: ಆಕ್ಚುಲಿ ಎಂತರಂತಡ ನಾವು ಪೋಷಕರಾಗಿ ಎಂತರ್ ಮಾಡ್ತಾನೆ ತಡ ಮಕ್ಕಳು ಎಂತರ ಇಂಟ್ರೆಸ್ಟ್ ಉಂಟು ನಾವು ನೋಡಕ್ ಹೋತಲ್ಲ, ಇಂಜಿನಿಯರಿಂಗ್ ಆಗ್ಲಿ ಇಲ್ಲ ಡಾಕ್ಟರ್ ಮಾಡಿ ಹಿಂಗೆ ಹೇಳಂಡ್ ಹೋತ. ಈಗ ನಮ್ಮ ಮಕ್ಕಳಿಗೆ ಈಗ ತುಂಬಾ ಅಪರ್ಚುನಿಟೀಸ್ ಉಂಟು, ಬೇತ ಬೇತ ಹೊಸ ಹೊಸ ಫೀಲ್ಡ್ ಗಳು ಸ್ಟಾರ್ಟ್ ಆಗಿಂಟು. ಅವರಿಗೆ ಎದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಹೋಗಕ್ಕೆ ಇದು ಬಿಡೋಕು. ನಾವು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾವು ಹೇಳ್ತಾ ನಾವು ಫೋರ್ಸ್ ಮಾಡಿದ್ವಿ ಇಂಜಿನಿಯರಿಂಗ್ ಮಾಡಿ ಮಾಡಿ ಅಂತ ಹೇಳಿ ಕಳಿಸ್ತಾ ಅಸ್ ಈಸಿ ಇಲ್ಲ. ಈಗ ಜಾಬ್ ಮಾರ್ಕೆಟ್ ನಿ ಜಾಬ್ ಸಿಕ್ಕುತ್ತೆ, ಅದೇನೋ ಬೇರೆ ಫೀಲ್ಡ್ ಈಗ ಎಡಿಟಿಂಗ್ ಆಗಿರಲಿ ಅಥವಾ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಅಪರ್ಚುನಿಟೀಸ್ ಉಂಟು. ಆ್ಯಂಡ್ ಆ ಫೀಲ್ಡ್ ಇಂಜಿನಿಯರಿಂಗ್ನಿಂದೆಲ್ಲ ಜಾಸ್ತಿ ಅರ್ನ್ ಮಾಡಿಂಡುಳ್ಳರು ಗೊತ್ತಾಯ್ತಾ. ಸೊ ಮಕ್ಕಳಿಗೆ ಅದೇನು ಇಂಟ್ರೆಸ್ಟ್ ಉಂಟು, ಸ್ಪೋರ್ಟ್ಸಿನ ಇಂಟ್ರೆಸ್ಟ್ ಉಂಟು ಅಂತ ನಾವು ಅದನ್ನೇ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾನು ನಮ್ಮ ಯುವ ಸಮುದಾಯಕ್ಕೆ ಇದರ ಸಜೆಸ್ಟ್ ಮಾಡ್ತೆ. ಕಾಲೇಜಸ್ ಈಗ ನಿಮಗೆ ಸಬ್ಜೆಕ್ಟ್ಸ್ ಇರ್ತು, ನಿಮಗೆ ಪ್ರಾಕ್ಟಿಕಲ್ ಅಥವಾ ಥಿಯರಿ ನಾಲೆಜ್ ಇರ್ತು ಎಲ್ಲೆಲ್ಲ ಓಕೆ, ಆತರ ನಿಮ್ಮ ಮೇನ್ ಎಂತ ಸ್ಕಿಲ್ ಅಪ್ಗ್ರೇಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಹೊರಗೆ ನಿಮಗೆ ಕೋರ್ಸಸ್ ಇರ್ತು, ಇಂಟರ್ನ್ಶಿಪ್ಸ್ ಇರ್ತು, ಅಂಡ್ ನೀವು ಬೇತಿಂತರಾಡಿ ಹೊಸ ಲ್ಯಾಂಗ್ವೇಜಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಇಂಜಿನಿಯರಿಂಗ್ ಅದರೆಲ್ಲ ಕಲ್ತ ತಡ ಬೆಟರ್ ಇರ್ತು ಈಗ ಜಾಬ್ ಮಾರ್ಕೆಟ್ ನಿಮಗೆ ಅಪರ್ಚುನಿಟೀಸ್. ಹೊರಗೆ ಹೋಗಿದ್ದೆ ಜಾಬ್ ಫೇಸ್ ಅಂತ ಈಗ ಬಾರಿ ಕಷ್ಟ ಉಂಟು. ಸೊ ನೀವು ಸ್ಟಡೀಸ್ ಮಾಡಿರೋತೆ ಇದೆಲ್ಲ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತು ತುಂಬಾ ಇಂಪಾರ್ಟೆಂಟ್ ಹೌದು. ಹಂಗೇನೆ ಪೇರೆಂಟ್ಸ್ ಆಸೆ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇವನ್ ನಮ್ಮ ರೆಸ್ಯೂಮ್ನಿ ನಮ್ಮ ಸ್ಕಿಲ್ ಸೆಕ್ಷನ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಸ್ಕಿಲ್ಸ್ ನಿಮ್ಮ ಇಂಪ್ರೂವ್ ಮಾಡೋಕು, ನಿಮ್ಮ ಕೆಲವೊಂದು ಸಬ್ಜೆಕ್ಟ್ ನೀ ಇದ್ದಾಗ ಇಲ್ಲದ ಟಾಪಿಕ್ಸ್ ಹೆರಿಗೆ ಮಾರ್ಕೆಟ್ ನೀ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದ್ರ ಕಲ್ದತ್ತ ತುಂಬಾ ಇಂಪಾರ್ಟೆಂಟ್ ಹೌದು. ಅದೇ ಅಂಕೆ ಯುವ ಸಮುದಾಯಂಗೆಲ್ಲ ನಾನು ಅದೇ ಹೇಳ್ತಾ, ಈಗ ಅಪರ್ಚುನಿಟೀಸ್ ಓಪನ್ ಉಂಟು ಗೊತ್ತಾಯ್ತ. ಒಂದೇ ಫೀಲ್ಡ್ ಅಲ್ಲ, ಈಗ ನಾವೆಂತರ್ ಮಾಡ್ತಾ ಅಂತಾರೆ ಈಗ ಇಂಜಿನಿಯರಿಂಗ್ ಆಗಿ ಜಾಬ್ ಸಿಕ್ಕದ್ರೆ ತುಂಬಾ ಜನ ಉಳ್ಳರ್ ಗೊತ್ತಾಯ್ತ. ಇಲ್ಲಿಗೆ ಮುಗಿಯತ್ತೆ ನಂಗೆ ಜಾಬ್ ಸಿಕ್ಕಂಡಿಲ್ಲ ಆಗಂಡಿಲ್ಲ ಆತ್ ಮುಗಿಯತ್ತೆ ನೆನ್ಸಿನಕಾಗ. ಓಕೆ, ಇಂಜಿನಿಯರಿಂಗ್ ನೀ ತುಂಬಾ ತುಂಬಾ ಇದು ಉಂಟು, ಡೆವಲಪರ್ ಮಾತ್ರ ಅಲ್ಲ, ಟೆಸ್ಟರ್ ಉಂಟು, ಡೇಟಾ ಅನಲಿಸ್ಟ್ ಉಂಟು, ಬೇತೆ ಬೇತೆ ರೋಲ್ಸ್ ಉಂಟು. ಓಕೆ, ನಂಗೆ ಡೆವಲಪರೇ ಹಾಕೊಂಡು ಕುಳಿತ ತಡ ಆಯ್ತಲ್ಲ, ಬೇತೆ ರೋಲ್ಸ್ ಟ್ರೈ ಮಾಡೋಕಾವತ್ತು ಗೊತ್ತಾಯ್ತ. ಆ್ಯಂಡ್ ಬಿಕಾಸ್ ನಾವು ಗ್ರೋ ಆಗಂಟು ಅವಕಾಶಗಳು ತುಂಬಾ ಉಂಟು. ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರೇ ಮಾಡೋಕೊಂದಿಲ್ಲ, ಬೇತೆ ಅಪರ್ಚುನಿಟೀಸ್ ಎಂತ ಉಂಟು, ಆದ್ರೆ ಯೂಸ್ ಮಾಡಿ ಇದು ಫೀಲ್ಡ್ ಗೆ ನಾವು ಬರೋಕು ಅಂತ ಎಂತ ಮಾಡಲ್ಲ ಅದ್ರ ಬಚ್ಚನು ಗೊತ್ತಾಯ್ತ. ಅದಾಂಬಿಕಾ ಈಗ ನಾವು ಪೇರೆಂಟ್ಸ್ ಗೆಲ್ಲ ಅದೇ ಸಜೆಸ್ಟ್ ಮಾಡ್ದೆ, ಈಗ ಹೊಸ ಹೊಸ ಕೋರ್ಸ್ ಗಳೆಲ್ಲ ಸಿಕ್ತು ಗೊತ್ತಾಯ್ತ. 300 ರೂಪಾಯಿ 200 ರೂಪಾಯಿ ಒಂದು ಹೊಸ ಕೋರ್ಸ್ ಸಿಕ್ಕು, ಸ್ಕಿಲ್ಸ್ ಅಪ್ಗ್ರೇಡ್ ಮಾಡಿದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ, ಖಂಡಿತ ನಾವು ಮುಂದೆ ಮುಂದೆ ಹೋಗಕ್ಕೆ ತುಂಬಾ
0: ಇಂಟ್ರೆಸ್ಟ್
1: ಇಂಟ್ರೆಸ್ಟ್ ಇದನ್ನ ಹೋಗು. ಅಂಡ್ ನಾವು ನೆಕ್ಸ್ಟ್ ಒಂದು 2 ಇಯರ್ಸ್ ಎಂತ ಮಾಡಕು ಹೇಳಿ ನಮಗೆ ಇದಿರೋಕು, ಇನ್ನೊಂದು 2 ಇಯರ್ಸ್ ನಾನು ಈಸ್ ಮಾಡಿರ್ತಿ ಈ ಅಚೀವ್ಮೆಂಟ್ ಮಾಡಿರ್ತೇನೆ ಗುರಿ ಇರೋಕು. ಹೌದು, ಗುರುಗಳೀಗ ನಮಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕುತ್ತೆ, ಯೂಟ್ಯೂಬ್ ನಿ ನಮಗೆ ಎಲ್ಲ ರಿಸೋರ್ಸಸ್ ಸಿಕ್ಕೊಂಡುಂಟು, ಲಿಂಕ್ಡ್ಇನ್ ನಿ ನಾವು ಕಲ್ತಗತ್ತೆ ಸುನೋಗೆ ಹಾಕೆ ತಡೆ ಸಾಕು. ಸೊ ನಮಗೆ ಎಲ್ಲ ಆಲ್ರೆಡಿ ಉಂಟು ಗೊತ್ತಾಯ್ತ. ಮುಂಚಿನ ಕಾಲಲ್ಲ ನಾವೀಗ ಕಷ್ಟ ಪಡೋಕಿಲ್ಲ, ಸೊ ಇರ್ತಾಗ ನಾವು ಈಸಿ ಆಗಿ ಯೂಸ್ ಮಾಡಿ ಮುಂದೆ ಹೋತಾಡ್ ಸಾಕು.
0: ಸುತ್ತಮುಟ್ಟ ನಿಮ್ಮೊಟ್ಟಿಗೆ ಮಾತಾಡಿದ್ದು ನಿಮ್ಮ ಅನುಭವನೆ ಎಲ್ಲ ಹಂಚಿನದು, ಟೈಮ್ ಹೋದದೇ ಗೊತ್ತಾಗಲ್ಲ ನೋಡಿ. ಮಣ್ಣದ ಚಕ್ರಳೆ ಕೊನೆ ಫಾಸ್ಟ್ ಆಗಿ ಅಸೇ ಪ್ರೀತಿಯಿಂದ ನಿಮ್ಮ ಬದುಕದ ಜರ್ನಿಲ್ಲ ನಮ್ಮೊಟ್ಟಿಗೆ ಹೇಳಿದಿರಿ. ನೀವು ಜರ್ಮನಿದ ತಂತ್ರಜ್ಞಾನದೊಟ್ಟಿದ್ದಲ್ಲ, ನಿಮ್ಮ ನಾಡಗಿಲಿರ್ತದ ಆ ಕುಂಬಾರ ಭಾಷೆದ ಸೊಗಡು, ನಿಮ್ಮ ಈ ಮಣ್ಣದ ಮೇಲೆ ಇರ್ತಂತ ಗೌರವ ಮುಂದಿನ ಯುವ ಸಮುದಾಯ ಅದು ಸ್ಫೂರ್ತಿಯಾಗಿರಲಿ. ಇಂಜಿನಿಯರಿಂಗ್, ಮ್ಯಾರಥಾನ್, ಮಾಡೆಲಿಂಗ್, ಮತ್ತೆ ರೈಡಿಂಗ್, ವ್ಲಾಗ್, ನಿರೂಪಣೆ, ಹಿಂಗಿನೇ ನೀವು ಕಾಲ್ ಬಚ್ಚಿದ ಎಲ್ಲಾ ಕ್ಷೇತ್ರಗಳ ನಿಮ್ಮ ಸಾಧನದ ಪಥಕ್ಕೆ ಹಿಂಗಿನೇ ಸಾಗಿರಲಿ. ಇಸತ್ತಮುಟ್ಟ ನಮ್ಮ ಸ್ಟುಡಿಯೋಲಿ ನೀವು ಬಂದದ್ದು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿರಿ ನಮ್ಮ ಪರವಾಗಿ, ನಮ್ಮೆಲ್ಲ ರೇಡಿಯೋನಿನಾದ ಕೇಳುಗರ ಪರವಾಗಿ ನಿಮ್ಮ ಈ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳಲ್ಲೆ. ನಿಮ್ಮ ಮುಂದಿನ ಎಲ್ಲ ಕನಸುಗಳ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಎನ್ಸೆಂಡ್ ಇದ್ದಲ್ಲ ನನ್ನ ಒಂದಿನ ಹಿಂಗೆ ಖರೀದಿ ಮಾತಾಡಿಸ್ತೇನೆ ಅಂತ. ಆಸೆ ದೊಡ್ಡಗಿಂತಲ್ಲ ಸಾಧನೆ ಮಾಡಲ್ಲ, ಆ ತಡೆ ಮಾಡೋ ಸಣ್ಣ ಪುಟ್ಟ ಸಾಧನೆನ ಒಂದು ರೆಕಗ್ನೈಸ್ ಮಾಡಿದ ಕರೆಯಾಗ ನಂಗೆ ತುಂಬಾ ಖುಷಿ ಆಯ್ತು. ನೀವು ಮಾತಾಡಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಇದು ಈ ಒಂದು ಪ್ರೋಗ್ರಾಮ್ ಇನ್ನೆಲ್ಲ ತುಂಬಾ ತುಂಬಾ ಎಪಿಸೋಡ್ಸ್ಗಳಾಗಿರಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ.
0: ಇದಾಗಿರುತ್ತೆ ಇಂದಿನ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾವು ಎಸ್ಸೆ ಎತ್ತರ ಬೆಳೆದಲ್ಲ ನಮ್ಮ ಬೇರೆ ನಮ್ಮ ಭಾಷೆನ ನಮ್ಮ ಸಂಸ್ಕೃತಿನ ಹೆಮ್ಮೆಂದ ಒಪ್ಪನ್ನು ಬಂದರೆ ಮಾತ್ರ ನಮ್ಮ ಸಾಧನೆ ನಿಜವಾದ ಒಂದು ಗೌರವ ಸಿಕ್ಕುತ್ತೆ ಅಂದಿರೋದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದ ನಂಟರು ಸಂಧ್ಯಾ ಅವರೇ ಸಾಕ್ಷಿಂದ. ಇದರಲ್ಲಿ ಕೊನೆ ಇನ್ನೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿಯಾದೆ. ಅಸತ್ತಮುಟ್ಟ ಕೇಳಿರ್ನಿ, ಇದು SDM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM.
2: ಇಸತ್ತಿಮುಟ್ಟ ಮಂಡನ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ. ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆ

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ಸ್ವಾಮಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. SDM ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಸಕ್ಕರೆ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗುವುದಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯಾ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದು ಚಂದ ಕಾಣುತ್ತದೆ ಬಟ್ ದೂರದ್ದು ಕಾಣುತ್ತಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯಾ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರದ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯಾ ಅಂತ, ಪ್ರೆಸ್ಬಯೋಪಿಯಾ ಅನ್ನುವಂಥದ್ದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯಾ ಮತ್ತೆ ಹೈಪರ್ಮೆಟ್ರೋಪಿಯಾ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯಾ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯಾ ಮೋಸ್ಟ್ ಕಾಮನ್ಲಿ ನಮಗೆ ತುಂಬ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯಾ, ಮತ್ತೆ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯಾ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನ್ ಅನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯಾ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನ್ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ತರ ಏನಾದ್ರೂ ಮಕ್ಕಳು ಆ ತರ ಏನಾದ್ರು ಮಾಡ್ತಾ ಇದ್ರೆ ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯಾ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ದ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಪ್ ದ ಏಜ್ ಆಫ್ 5 ಇಯರ್ಸ್ ಆದ್ಮೇಲೆ ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು, ಅವಾಗ ಅವರಿಗೆ ಸ್ವಲ್ಪ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKGಯಲ್ಲಿ ಇರ್ಬೋದು, ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು, ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಾಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಒಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನು ಮಾಡಿಸ್ಕೋಬಹುದು. ಇನ್ ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿಯಾ ಆಲ್ಸೋ, ಅವರಿಗೆ ಅದು ದಿಸ್ ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯಾ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದ್ಮೇಲೆ ಹತ್ತಿರದ ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ ಕಾಣ್ತದೆ, ಹತ್ತಿರದ ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ 40 ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜಾಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಇಟ್ ಆಸ್ ಸೆನೈಲ್ ಇಮೇಚುವರ್ ಕ್ಯಾಟರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್, ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ ಅದರದ್ದು ಒಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ, ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದ್ರು ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ, ಅದು ಮುಂಚೆ ಏನಾದ್ರು ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ಸಲ್ಲಿ 40 ವರ್ಷಕ್ಕಿಂತ ಮುಂಚೆನೆ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ಬಂದಿದ್ದರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವರಿಗೆ ದೃಷ್ಟಿ ಚೆನ್ನಾಗಿ ಕಾಣುವ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇನೆ, ಅದಕ್ಕೆ ತುಂಬಾ ತರ ಗೈಡಿಂಗ್ಸ್ ಇರ್ತದೆ. ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಸ್ವಲ್ಪ ಮಂಜಾಗ್ತದೆ, ಬಟ್ ಆಫ್ಟರ್ 3rd or 4th ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬಾ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದುವರೆ 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆತರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ, ತುಂಬಾ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ, ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನು ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡಬಹುದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನು ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ವಿಲ್ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದನ್ನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್. ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ, ಇಟ್ಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬಾ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್, ಇನ್ ಕೇಸ್ ಡೇ ತುಂಬಾ ಮಲಗೋಕ್ಕಿಂತ ಮುಂಚೆ ತುಂಬಾ ಹೊತ್ತು ಅವರು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ, ಅದು ನಮ್ಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಕಾಲ್ಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬಹುದು ಅಥವಾ ಕಂಪ್ಯೂಟರ್ ಆಗ್ಬಹುದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂತದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿ ಅದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ, ಅದು ಆಗುವುದು ಯಾಕೆಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ತುಂಬಾ 6 hours, 8 hours, 10 hours ಸಮಟೈಮ್ಸ್ ಕೆಲವು 12 hours ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ದಟ್ ಇಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಇನ್ ಕೇಸ್ ಅವರಿಗೆ ಆಲ್ರೆಡಿ ಪವರ್ ಇದ್ರೆ ಮಯೋಪೆ ಅಂತ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅಂತ ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣು ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗೋದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ ಆ ನೀರಿನ ಮೇಲೆ, ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ ಆವಾಗ ನೀರು ನಮ್ಮ ಔಟ್ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳೆ ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನ್ಸದೆ. ಸೊ ಅದು ಎಲ್ಲದು ಸ್ಕ್ರೀನ್ನ ಇದು ಮಾಡೋದ್ರಿಂದಾನೆ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದರ್ ಇಸ್ ಅ ರೂಲ್, 20-20-20 ರೂಲ್ ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡಿ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 ಮಿನಿಟ್ಸ್ 20-20-20 ರೂಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟು ಅವರು 20 ಸೆಕೆಂಡ್ 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 ಫೀಟಲ್ಲಿ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇರ್ತಾರಲ್ಲ ವಸ್ತುವನ್ನು ಒಂದು 20 ಸೆಕೆಂಡ್ ನೋಡಬೇಕು ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್ ಮತ್ತೆ 20 ಸೆಕೆಂಡ್ ದೂರ ನೋಡಬೇಕು ಸೊ ಹಾಗೆ 20 ಮಿನಿಟ್ಸ್ಗೆ ಒಂದು 20 ಸೆಕೆಂಡ್ 20 ಫೀಟ್ ಆಬ್ಜೆಕ್ಟ್ ಒಮ್ಮೆ ನೋಡಬೇಕು ದಟ್ ಇಸ್ ಕಾಲ್ 20-20-20 ರೂಲ್ ಅವಾಗ ಏನಾಗ್ತದೆ ಅಂದ್ರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 ಮಂತ್ಸ್ ಆರ್ 6 ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್ ಈ 20-20-20 ರೂಲ್ ಏನಿದೆ ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಸೊ ವಾಟ್ ಐ ಸೇ ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರ್ಲೂಬಹುದು ಅಥವಾ ಅಲರ್ಜಿ ಆಗಿರ್ಲೂಬಹುದು. ಅಲರ್ಜಿ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಿಯಸ್, ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್, ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರ್ ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತೆ ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತೆ ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಸ್ ಇರ್ತದೆ, ಏನಾದ್ರು ಆರ್ಗನೈಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನೋಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣು ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೀವಿ, ಇದು ಪೋಲನ್ಸ್, ಅದು ಕಣ್ಣಿಗೆ ಹೋದವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೆ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದವಾಗ ಅದು ಟ್ರೋಮಾ ಥರ ಆಗಿ ಕಣ್ಣು ಫುಲ್ ಕೆಂಪಾಗ್ತದೆ, ಅದು ಇನ್ಫೆಕ್ಷನ್ ಆಗೋದಿಲ್ಲ ಅದು, ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ. ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂತ ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಡ್ರಾಪ್ಸ್ ಕೊಡ್ಬೋದು. ಬಟ್ ಈ ತರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದರೆ ಆಂಟಿವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಆಗಿದ್ರೆ ಅದಕ್ಕೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದರೆ ಹೋಗಿ ಒಂದು ಮೆಡಿಕಲ್ ಸ್ಟೋರ್ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗುದಿಲ್ಲ, ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದ್ರೆ, ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನ ಇನ್ಫೆಕ್ಷನ್ ಅಲ್ಸರ್ ಆದರೆ, ಕಣ್ಣಿಗೆ ಅಲ್ಸರ್ ಗಾಯ ಆದ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದವಾಗ ಅದು ಕೊಟ್ಟು ಬಿಡ್ತಾರೆ, ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಏನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಇನ್ನು ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ಡನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವಶನ್ಸ್ ಕೇಳ್ತಾರೆ ಜನ, ಲೈಕ್ ತುಂಬಾ
0: ಬಾಯ್ಲ್ ಮಾಡಿ ತಿನ್ಬೋದು ಅಥವಾ
1: ತೊಂದರೆ ಇಲ್ಲ ಬಟ್ ಕ್ಲೀನ್ ಮಾಡಿಕೊಳ್ಳಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ, ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ, ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ, ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ ತೊಂದರೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಶ್ಯದೋಷ ಆಗಿರಬಹುದು, ಮತ್ತೆ ಎನಿ ಟೈಮ್ ಮೈಓಪಿ, ಹೈಪರ್ ಮೆಟ್ರೋಪಿ, ಪ್ರೆಸ್ಬಿಓಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟರಿಯರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಅಲ್ಲಿ ಪೊರೆ ತೆಗೆಯೋದು ಮತ್ತೆ ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲೋಕೋಮಾ, ಅಂದ್ರೆ ಗ್ಲೋಕೋಮಾ ಅನ್ನೋಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಓಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ರೆ ಅದನ್ನು ಸರಿ ಮಾಡಬಹುದು. ಮತ್ತೆ ಫರ್ದರ್ ಏನಾದರೂ ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು ಇಲ್ಲಿ ಹಾಸ್ಪಿಟ್ಲಲ್ಲಿ. ರೀಸೆಂಟ್ಲಿ ಒಂದು 2 ಇಯರ್ಸ್ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್, ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ಓಟಿಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರು, ಕಣ್ಣಿನ ಪೊರೆ ಸಮಸ್ಯೆ ಇದ್ರೆ ಅಥವಾ ಏನೇ ಇದ್ರು ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
0: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
1: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನ ಅದು ಡ್ಯಾಮೇಜ್ ಆದಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತಗೊಂಡ್ಬಿಡ್ತಾರೆ. ಅದು ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನಾದ್ರು ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
0: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದ್ರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಲೇಜಿ ಐ ಅಂದ್ರೆ ಅವರ ಆಂಬ್ಲಿಯೋಪಿಯಾ ಅಂತ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗೆ ಈ ಗ್ಲಾಸಸ್, ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದ್ರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕ್ಲಿಲ್ಲ ಅಂತಂದ್ರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕುವುದಿಲ್ಲ ಗ್ಲಾಸು ಅವರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೂ ಇಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗುವುದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಬ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಬ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
0: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ನಾನು ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ. ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು, ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ ಒಮ್ಮೆ 15-20 ಇಯರ್ಸ್ ಆದಮೇಲೆ ಅವರು ರುಟೀನಾಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ, ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಫಾದ್ದರೆ ಏನಾದರೂ ಬೇಗ ನಮಗೆ ಸಸ್ಪೇಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ, ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೂಕೋಮಾ ಡಯಾಗ್ನೋಸ್ ಆದರೆ ಅವರಿಗೆ 6th month ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು, ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 months ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
0: ಡಾಕ್ಟ್ರೇ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ, ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೆ.
1: ಥ್ಯಾಂಕ್ ಯು ಸೋ ಮಚ್.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದ ಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನ ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನು ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನು, ಸಾಹಿತ್ಯವನ್ನು, ಸಿನಿಮಾವನ್ನು ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನಲ್ಲಿರುವ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೇ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾಥ್ ಮೇ ಚಲೇಂಗೆ ಸಾಥ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾಥ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರಾ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನು ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂಥ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದೇ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನ ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನು ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು, ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನು ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಭಾಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗ್ಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ, ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರಿಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿಮುತ್ತ ಸಿನಿಮಾದ್ದು. ಚಿನ್ನಾರಿಮುತ್ತ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವು ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಪಾಸಿಬಿಲಿಟೀಸ್ ಅನ್ನ ಕಾಣಿಸೋದು. ಅಂದ್ರೆ ರೆಕ್ಕೆ ಇದ್ರೆ ಇದ್ದ ತಕ್ಷಣನೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನ ಹೇಳ್ತದೆ ಅಂತಂದ್ರೆ, ಒಂದು ಕ್ಯಾನ್ವಾಸ್ ಅನ್ನು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದ್ರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸ್ ಅನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟ್ ಅನ್ನ, ಪೊಯಿಟಿಕ್ ಟೆಕ್ಸ್ಟ್ ಅನ್ನ ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನ ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂತ ಸಿನಿಮಾವಾಗಿನೂ ಮುಖ್ಯ ಆಗತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು, ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ, ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೀತದೆ ಅಂತ ನಾನು ಭಾವಿಸ್ತೀನಿ.

ಇದರ ಜೊತೆಗೇನೆ ನಾನು ಹೇಳಬೇಕಾದದ್ದು ಏನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನು ಕಟ್ಟಿಕೊಟ್ಟು ಅಂತ ಅನಿಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆನೇ ಅದು ಅಂತ ಅನಿಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ, ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು, ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಈಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ ಜಿ

ಇದು ಪದ್ಯ ಹಿಂದಿಯಲ್ಲಿರುವಂತದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬಾ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗ್ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪಾಯಿಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮಗೆ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ಳುತ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆಯ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜಾಗದ ಮಣ್ಣನ್ನು ಪರೀಕ್ಷೆ
3: ಮಾಡ್ತಾರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
3: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುವುದಿಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ. ಫೋನ್ ನಂಬರ್ 97 3 1 4 0 8 0 8 ಫೋನ್ ನಂಬರ್ ಕೊಡೋರ 97 3 1 4 0 8 0 8.
4: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ.
2: ಅಂದು ನೆಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನೆಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 1 4 0 8 ಎನ್ಮ ಆಜಿ. ಫೋನ್ ನಂಬರ್ ಕೊಡೋರ 97 3 1 4 0 8 ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡ್ ನಡತೊಂದಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವುಳ್ಳೇರು. ಕಾರ್ಯಕ್ರಮಗು ಮೊಕ್ಕೆದ ಸುಲ್ಮೆಲು
3: ಸುಲ್ಮೆಲು ಸರ್
2: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್
3: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
2: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು
3: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು PH ರಸಸಾರಗ ಪಂಡ ಅವು 0 ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ನುವಂಡು ಅರ್ಥ. ಅವು 7 ಇರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೆರು ಕುಮಾಯ ಪೆರದಿಲ್ಲ ಅವನ್ನು ಪಾಡುವೆರು ಅವು ದಾಯ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಕೊಂಡು ಸರ್ ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
2: ಎಡ್ಡೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳೂ ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
3: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರ್ನ ತೋಟ ಆ ಒಂಜ್ ಎಕ್ರ ಜಾಗಡ್ ನಮ್ಮ ದಾದ ಮನ್ ಪಡ್ವಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವ ನಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬರುತ್ತೆ ಆ ರೀತಿ ಮನ್ಪುನ ಸಂದರ್ಭ ಬಟ್ಟು ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ ದೆಪ್ಪಡಾಕೊಂಡು ಪ್ರತ್ಯೇಕವಾದ ಒಂಜ್ ಎಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪಣಾಂಡ ಒಂದು ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಪರಿಪುಣದೆ ಅಲ್ಪದೆತ್ತದ ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ದಾದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳಾಗ ಪೋಕೊಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತ ನಮ್ಮ ಆತ ಆಳಗೆ ಮಣ್ಣದ ಮಾದರಿನ ದೆಪ್ಪಡಾಪುಂಡು ಒಂಜಿ ವಿ ಶೇಪಟ್ ಒಂಜರ ಪೀಟ್ ಆತಂಡ ರಡ್ಡು ಪೀಟ್ ಮುಟ್ಟ ಆಲ ಮಣ್ಣು ಪೋಡು ಆಲ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ಕ ಪುರ್ಚಿ ನಮಕ್ಕ ಬೋಡೈನ ಅವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದು ಮಿತ್ರದ ತಳಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಆತನ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ವೇಟ ಬೆತೆ ಬೆತೆ ಪದರ ಉಂಡದೆ ಏರು ತೂದಿಪ್ಪಾರ ಮಣ್ಣದ ಒಂಜಿ ಕೆಲಸ ಮಾಡ್ಪಣ ರೈತ ಅದೇ ಅಂದ್ ಅಲ್ಪ ಒಂಜಿ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗೆ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡ ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳೆನ ಸೊಪ್ಪು ಆತಂಡ ಬೇತೆ ಒಬ್ಬೇ ಒಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣ್ಣಕ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ಟು ಆ ಬೇತೆ ಬೇತೆ ನಮ್ಮ ಕಡೆ ಇಟ್ಟು ಒಂಜಿ ನಾಲ್ಕು ಕಡೆ ಇಟ್ಟು ಗುರುತು ಮಣ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪೊಡಾಪುಂಡು ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ ದ ಮಿತ್ತಗೆ ಪಾಡದು ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಅದೆತ್ತದ ದಕ್ಕೋಡು ಅವು ನಮ್ಮ ಟೆಸ್ಟ್ ಮಣ್ಣು ಪೆರಾಪುಜಿ ನಮಕ್ಕೆ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ದೆತ್ತದ ದಕ್ಕೋಡು ನಮ್ಮ ನಮಕ್ಕೆ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ ಆಗಿನ ಆರ್ನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
2: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಒಂದು ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತು ಅನುಕೂಲ ಆಪುಂಡ
3: ಉಂಡು ಸರ್ ಐತೇರ್ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಪಂಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪಂಡ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡಿ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆ ತಗೊಂಜಿ ಅಕ್ಲೆಗ್ ವರದಿ ಬೋರ್ಡ್ ಅಪ್ಪುಂಡು
2: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗೂ ನೀರಿದ ಪರೀಕ್ಷೆ ಎಲ್ಲ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
3: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕ್ಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಣ್ತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಮ್ಮ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಕೊಂಚಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
2: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ
3: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡ ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನ ಹಾಕಲು ಉಳುಂಗದಿಜ್ಜಾಂಡ ಅಂಕ್ಲೆ ಒಂದು ದಿನ ದೀವಡ ಅಪ್ಪ ನಮ್ಮಲ್ಲು ಪಂಡ ನೆರಳಡೆ ಉಳುಂಗೋಡವು ಅದು ಇಪ್ಪ ನಾಲ್ಕು ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚ ಅದು ಇಪ್ಪ ನಾಲ್ಕು ಅಂಕ್ಲೆ ಒಂಜು ವೇಳೆ ಮಣ್ಣು ಉಳುಂಗದ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರದು ಐನೆಗೆ ಮುಟ್ಟಲ್ಲ ಅಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
2: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಮ್ಮುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
3: ಅಪ್ಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ್ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡ ಪಂಡು
2: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
3: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಗೊಂಡು ಅವು ಕಡಿಮೆ ಕರ ವೆಚ್ಚ ಪಂಡದ 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ, ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪಣ.
2: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂಜಿ ಅನುಕೂಲಕರವಾಯಿನಂಚಿನ ಒಂಜಿ ವ್ಯವಸ್ಥೆ
3: ಅಂದ.
2: ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನುಪಲ್ನೆ.
3: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು, ಪದವಿ ಕಾಲೇಜ್. ಅವೈತ ಕ್ಯಾಂಪಸ್ದ ಉಲ ಏ ಇಪ್ಪನ ಅವೈತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು, ಅವೈತ ಪಕ್ಕಡೆ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂಡ ಎಂಕ್ಲೇಗ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋನು ಅಲ್ಲಿ.
2: ಈ ನನ್ನ ಫೋನ್ ನಂಬರ್ ಅನ್ನೋಲಿಯ
3: 97 31 4 0 8 8
2: ಕುಡುರ ಬಂಪರ
3: 97 31 4 0 8 8
2: 97 31 4 0 8 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರ ತಿಕ್ಕುವಾರು. ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ಅದೆಪ್ಪಡು ಹೆಂಚಿನ ವಿಧಾನ ವಾರಿತಿ ದೆಪ್ಪಡು ಮನಪ್ಪನ ಹೆಂಚಿನ ಮಾಹಿತಿನ ಇರು ಕೊರ್ಪಾರು
3: ಅಂದೆ.
2: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು, ಐಟಿತ್ತಿನ ಲಾಭದ ಬಗ್ಗೆ ಪಂಡರು, ಬೊಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು. ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ, ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರಿತಿದ ಒಂಜಿ ಮಣ್ಣು ಅನ್ನತ ಆರೋಗ್ಯನ ಕಾಪಾಡೋರಗೋಸ್ಕರ ವಾರಿತಿ ಕಾಳಜಿ ದೆತ್ತ ನೋಡು ಅನ್ಪಾರ.
3: ಕೃಷಿಕೇರಿನ ಬಗ್ಗೆ ಪನ್ವಾಡ ಸರ್ ಆಕ್ಲ ಕೆಲವರು ದಾದ ಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿನ ಮನ್ ತೊಂದಿಪ್ಪರ್ ಆಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದಿತ್ತಿರ್ನಂಡ ಕೆಡ್ಡ ಐತೆ. ಉದಾಹರಣೆಗೆ ಏಕದಳ ತ ಒಂಜಿ ಕೃಷಿ ಮನ್ ಪೇರ್ ಆಕ್ಲ ಚೇಂಜ್ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು. ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತ ಜಾಸ್ತಿ ಆಕ್ಲ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐರ್ ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇನೆ ಎಡ್ಡೆ. ಬೊಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ. ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬೋಡನಾತ ಉಂಡು ಬಂಡದ್ದು ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ
2: ನಾನು
3: ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
2: ಹಂಚಿದ ಹತ್ರ ಜನಕ್ಕುಲ್ಲ. ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಆಯ್ತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು. ಇಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇರಿಗೆ ಉಡಲ್ದಿಂಜಿನ ಸೊಲ್ಮೇಲು
3: ಸೊಲ್ಮೇಲು ಸರ್.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

കേൾക്കുന്നുള്ളത് റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

നിങ്ങൾ കേൾക്കുന്നത് റേഡിയോ നിനാദ 90.4 FM. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ. ಸಾಹಿತ್ಯ KKಲ್ಯಾಣ್.

ಕೇಳುಗರೇ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.

0: ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗೋದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳ ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳ ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕೋದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿಯಾಗಿ ನೋಡ್ತೇವೆ ನಾವೆಲ್ಲ. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ, ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದ್ರಿಂದ, ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿ ಇರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದು ಇದೆಲ್ಲ ಮೈಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನು ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ, ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದು ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಓಕೆನಾ? ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್ ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ, ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಗೆ ನಾವು ಕೇರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ?
0: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ. ಸೊ ಬೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು, ಸ್ಪೆಷಲಿ ಬೆರಳ ಸಂದಿಯಲ್ಲಿ ನೀರು ಉಳಿದೆ ಉಳಿತದೆ. ಸೊ ಕಾಲು ತೊಳೆದ ತಕ್ಷಣ ಫುಲ್ ಟವಲ್ ಅಲ್ಲಿ ವೈಪ್ ಮಾಡಬೇಕು. ಒಂದು ವೇಳೆ ತುಂಬಾ ಕೆಲವ್ರದ್ದು ಫಿಂಗರ್ಸ್ ಎಲ್ಲ ತುಂಬಾ ಜಾಯಿಂಟ್ ಆಗಿರ್ತದೆ, ಸ್ಪೇಸಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ, ಕಾಟನ್ ಬಾಲ್ಸ್ ಹತ್ತಿದ್ದು ಬಾಲ್ಸ್ ಇಲ್ಲ ಬಟ್ಟೆಯನ್ನು ಬೆರಳೆದು ನಡುವಲ್ಲಿ ಇಟ್ಟು ಸ್ವಲ್ಪ ಗಾಳಿ ಆಡಿಸುವುದು ಬೆಟರ್, ಸೊ ಮಲಗುವ ಟೈಮ್ ಅಲ್ಲಿ. ಸೊ ಇದು ಮಾಡೋದ್ರಿಂದ ನೀರು ಉಳಿಯೋ ಚಾನ್ಸಸ್ ಕಮ್ಮಿ ಆಗ್ತದೆ, ಮತ್ತೆ ಏರ್ ವೆಂಟಿಲೇಷನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ಫಂಗಸ್ ಗ್ರೋತ್ ಆಗೋದನ್ನು ನಾವು ಹ್ಯಾಂಪರ್ ಮಾಡಬಹುದು. ಕೆಲವೊಂದ್ಸತಿ ಏನ್ ಮಾಡಬಹುದು ಅಂದ್ರೆ ಕೆಲವು ಡಸ್ಟಿಂಗ್ ಪೌಡರ್ಸ್ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನು ಉಪಯೋಗ ಬರುದಿಲ್ಲ. ಸೊ ಬೆಟರ್ ಕನ್ಸಲ್ಟ್ ಮಾಡುದು, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸುದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
1: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದ್ರೆ ಮೊಡವೆಗಳು ಬಂದಾಗ ಆ ತರದೆಲ್ಲ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದ್ರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನು ಹಚ್ತಾರೆ, ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರನ್ನ ಭೇಟಿಯಾಗುವಂಥ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
0: ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಯಾಕಂತೇಳಿದ್ರೆ ಈಗ ನಮ್ಮದು ಡರ್ಮಟಾಲಜಿಸ್ಟ್ಗಳು ಕೂಡ ತುಂಬ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂತೇಳಿದ್ರೆ ಈಗ ಏನಾಗಿದೆ ಅಂದರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ತುಂಬ ರ್ಯಾಂಪೆಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನು ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ, ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದರೆ ಮೊಡವೆಗೆ ಕೂಡ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನ್ನಿಸ್ತದೆ, ಮತ್ತೆ ಅದು ಇದನ್ನ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳು ಆಗಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ತರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಸೂಕ್ತವಲ್ಲ. ಓಕೆನಾ? ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ನಂಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ತರ ಆಗುದಿಲ್ಲ. ಸೊ ಒಬ್ಬೊಬ್ರ ಸ್ಕಿನ್ ಟೈಪ್ ಒಂದೊಂದು ತರ ಇರ್ತದೆ. ಈಗ ಒಬ್ಬದು ಡ್ರೈ ಇರ್ಬೋದು, ಒಬ್ಬರದ್ದು ಆಯಿಲ್ ಇರ್ಬೋದು, ಒಬ್ಬರದ್ದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ ನಿಮ್ದು ಚರ್ಮ ಬೇರೆ ಬೇರೆ ಟೈಪ್. ಸೊ ಸಿಕ್ಕಿದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
1: ಈಗ ಸಣ್ಣ ಮಕ್ಕಳಿಗೆ ಅಂದರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂಥದ್ದು ಅಥವಾ ಕಾಡಿಗೆಗಳನ್ನು ಹಚ್ಚುವಂಥದ್ದು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತು ಅಂಥ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
0: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸಲ್ಲೆಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್, ಮಕ್ಕಳಿಗೆ ಅಗತ್ಯವಿಲ್ಲ ಪೌಡರ್ ಇದು. ಮೊದಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬೋದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅದು ನಾವು ಉಸಿರಾಡುವಾಗ ಪೌಡರ್ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕೆಲವು ಪೌಡರ್ ಆಸ್ಬೆಸ್ಟೋಸ್ ಕಂಟೆಂಟ್ ಕೂಡ ಇತ್ತು. ಸೊ ಅದರಿಂದ ಕಾರ್ಸಿನ್ ಅಂದರೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ. ಸೊ ಬೆಟರ್ ಅವಾಯ್ಡ್. ಅಗತ್ಯ ಇಲ್ಲ ಮಕ್ಕಳಿಗೆ ಪೌಡರ್ ಎಲ್ಲ. ಮತ್ತೆ ಕಾಡಿಗೆ, ಮುಂಚಿನ ಕಾಲದಲ್ಲಿ ಕಾಡಿಗೆಯನ್ನು ವುಡ್ ಅನ್ ಬರ್ನ್ ಮಾಡಿ ಯೂಶಲಿ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರ್ತಿರ್ಲಿಲ್ಲ. ಈಗ ಏನ್ ಇದೆ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಏನಾಗ್ತದೆ, ಕಣ್ಣಿಗೆ ಹಚ್ಚೋದ್ರಿಂದ ಕೆಲವೊಂದ್ಸತಿ ಫಾಲಿಕ್ಯುಲೈಟಿಸ್ ಅಂತ ಹೇಳಿದ್ರೆ ಕೂದಲಿದ್ದು ಇನ್ಫೆಕ್ಷನ್ ಆಗುವ ಚಾನ್ಸಸ್, ಕೆಲವೊಂದ್ಸತಿ ಕಣ್ಣೊಳಗೆ ಹೋಗಿ ಕಣ್ಣಿದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ್ದು ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡೋದು.
1: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ, ಮತ್ತೆ ಅದಕ್ಕೆ ನಿಮ್ಮ ಒಂದು ಸಲಹೆ?
0: ಮಾಯಿಶ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದು ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲ ಸೀಸನಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ್ದು ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು, ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
1: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂಥದ್ದು ಎಲ್ಲ ಮಾಡ್ತಾರೆ. ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಥವಾ ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
0: ಸಿ, ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಇದೆ, ಅದು ಮಾತ್ರ ನಿಮಗೆ ರಿಸಲ್ಟ್ಸ್ ಅನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲ ಅಲೋವೆರಾ ಪ್ಲಾಂಟ್ ಅನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮ್ಗೆ ಏನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡಬಹುದು ಫೇಸಿಗೆ. ಓಕೆನಾ? ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ, ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ ಸಚ್.

0: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸೋದಾದ್ರೆ ಯಾವ್ದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟ್ರೆ?
1: ವೈಟಮಿನ್ ಎ ರಿಚ್ ಇರುವಂತಹ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತು. ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವೈಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೇದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ, ಅದರಿಂದ ನಿಮಗೆ ಕೂದಲು ಬೆಳವಣಿಗೆ, ಕೂದಲಿದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆನಾ? ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
0: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
1: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ, ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂಥವ್ರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮ್ ಇಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬಾ ವಿಪರೀತವಾಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
0: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗಿನೇ ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳೇನಾದ್ರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ. ಬೇಸಿಕ್ ಚಿಕಿತ್ಸೆ ಕೊಡದೆ ತುಂಬಾ ಮಂದಿ ಅದನ್ನ ರಬ್ ಮಾಡ್ತಾರೆ, ಉಜ್ಜುವಂತಹ ಪದ್ಧತಿ ಜಾಸ್ತಿ ಇರುತ್ತೆ ಮತ್ತೆ ಅದರಿಂದ ನೋವುಗಳು ಕೂಡ ಜಾಸ್ತಿ ಆಗುವಂತದನ್ನ ಸಾಮಾನ್ಯವಾಗಿ ಗಮನಿಸ್ತೇವೆ. ಅಂತವರಿಗೆ ನಿಮ್ಮ ಸಲಹೆ ಏನು ಮತ್ತೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ?
1: ಸೊ ಯೂಶಲಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಏನ್ ಮಾಡುದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗ್ಲೇ ಹೇಳಿದಾಗೆ ಫುಲ್ ಸ್ಲೀವ್ಸ್ ಇದ್ದು ಬಟ್ಟೆ ಹಾಕಿ ಪ್ಯಾಂಟ್ ಹಾಕಿ ಇರೋದೇ ಬೆಟರ್. ಓಕೆನಾ? ಮತ್ತೆ ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಗುಳ್ಳೆಗಳೆಲ್ಲ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ವಿದೌಟ್ ಟ್ರೀಟ್ಮೆಂಟ್. ತುಂಬಾ ವಿಪರೀತವಾಯ್ತು, ಸ್ಪೆಷಲಿ ಮಕ್ಕಳೆಲ್ಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆನಾ? ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವ್ದು ನಾಟುದಿಲ್ಲ. ಯೂಶಲಿ
0: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ಬದಲಾವಣೆಗಳೆಲ್ಲ ಆಗ್ತದೆ, ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು ಮತ್ತೆ ಅಂತವರಿಗೆ ನೀವು ಏನು ಸಲಹೆ ಕೊಡ್ತೀರಾ?
1: ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲಾನ್ಸ್ ಕೂಡ ಕಮ್ಮಿ ಆಗ್ತದೆ, ಸೊ ಚರ್ಮ ಸುಕ್ಕು ಕಟ್ಟೋದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮ್ಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲ್ ಅಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರ್ ಅನ್ನು ಹಚ್ಚಬೇಕು. ದಟ್ ಇಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತ ಹೇಳಿದ್ರೆ ಬೇರೆ ಏನ್ ಮಾಡಿದ್ರು ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರ್ ಅನ್ನು ಎವ್ರಿ ನೌ ಅಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದ್ಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
0: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತೇನು?
1: ಸ್ಕಿನ್ ಕಲರ್ ಇಂದ ಏನು ನೀವೇನು ಮಾಡಿದ್ರು, ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈಂಡ್. ಸೊ ನೀವೇನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 months ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ, ದೇರ್ ಇಸ್ ನೋ ಪಾಯಿಂಟ್, ಏನ್ ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲ ಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗೆಲ್ಲ ನಂಬಬಾರ್ದು. ಓಕೆನಾ, ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತೇಳಿದ್ರೆ ತುಂಬಾ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಓವರ್ ದ ಕೌಂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾರೆ, ತುಂಬಾ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರೋದಿಲ್ಲ ಏನಿದೆ ಅಂತ ಹೇಳಿ. ಸೊ ರಿಯಾಕ್ಷನ್ ಎಲ್ಲ ಆದ್ಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದ್ರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-2-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಸ್ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ಟರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರಲ್ಲಿ ಇರ್ತೀರ, ಏನು ಮಾಡಿದರೂ ಚೇಂಜ್ ಮಾಡಲಿಕ್ಕೆ ಆಗೋದು.
0: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನು ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನು ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನು, ಸಾಹಿತ್ಯವನ್ನು, ಸಿನಿಮಾವನ್ನು ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನಲ್ಲಿರುವ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾಥ್ ಮೇ ಚಲೇಂಗೆ ಸಾಥ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾಥ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನು ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂಥ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದೇ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನ ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನ ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗಾ, ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು, ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನು ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಭಾಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ, ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರೀಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿಮುತ್ತ ಸಿನಿಮಾದ್ದು. ಚಿನ್ನಾರಿಮುತ್ತ ಸಿನಿಮಾ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನ್ನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡಿದೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೀತದೆ ಅಂತ ನಾನು ಭಾವಿಸ್ತೇನೆ.

ಇದರ ಜೊತೆಗೇನೆ ನಾನು ಹೇಳಬೇಕಾದದ್ದೇನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನು ಕಟ್ಟಿಕೊಟ್ಟು ಅಂತ ಅನಿಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆಯೇ ಅದು ಅಂತ ಅನಿಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ, ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೆಯಿತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು, ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಹೀಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ

ಅನ್ಸಲೇಕ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ ಜೀ

ಜಂಗ ಇದು ಪದ್ಯ ಹಿಂದಿಯಲ್ಲಿರುವಂಥದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗೆ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪೊಯೆಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮಗೆ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡ ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ದು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾಸ್ಫೂರ್ತಿ ಬೇಕು ಅಂತ. ಕ್ರೀಡಾಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡಿಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ, ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನು ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನ ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನ ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನ, ಸಾಹಿತ್ಯವನ್ನ, ಸಿನಿಮಾವನ್ನ ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾತ್ ಮೇ ಚಲೇಂಗೆ ಸಾತ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ, ಹಮ್ ಸಾತ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನ ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂತ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನ ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನು ಅಪ್ನಾ ಟೈಮ್ ಆಯೇಗ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನು ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು, ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನು ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಭಾಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನು ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ, ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರೀಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿಮುತ್ತ ಸಿನಿಮಾದ್ದು. ಚಿನ್ನಾರಿಮುತ್ತ ಸಿನಿಮಾ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ಬೇಬಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನ್ನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದು ಪದ್ಯ, ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ, ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೇಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು, ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ, ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೆಯುತ್ತದೆ ಅಂತ ನಾನು ಭಾವಿಸ್ತೀನಿ.

ಇದ್ರ ಜೊತೆಗೇನೆ ನಾನು ಹೇಳಬೇಕಾದದ್ದೇನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂತ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂತ ಒಂದು ಒಳನೋಟವನ್ನ ಕಟ್ಟಿಕೊಟ್ಟು ಅಂತ ಅನ್ಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆ ಅದು ಅಂತ ಅನ್ಸುತ್ತೆ. ಅಂದ್ರೆ ಹಿಂದಿಯಲ್ಲಿ ಬಂದಂತ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ. ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ. ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ. ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ. ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದೇನಂತಂದರೆ, 70, 80, 90 ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ. ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು. ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು. ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು. ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಹೀಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ ಜೀ

ಇದು ಪದ್ಯ ಹಿಂದಿಯಲ್ಲಿರುವಂತದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬಾ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನ ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನ ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನ ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗ್ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪಾಯಿಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೇ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರೆ ಅಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
3: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
2: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
3: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
2: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
3: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮೆರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
2: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
3: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
2: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
3: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
2: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
3: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
2: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಜಾಗದ ಮಣ್ಣನ್ನು ಪರೀಕ್ಷೆ ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
5: ಶೇಖರ ಅವು ಓಲ್ ಮಲ್ಪೇರಿಯ
4: ಅವು ನಮ್ಮ ಉಜಿರೆಡೆ ಉಂಡಿ.
6: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 0 8. ಫೋನ್ ನಂಬರ್ ಕೊಡೋರ 97 3 4 0 8 0 8.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
9: ನಮಸ್ಕಾರ, ನಾನು ಧನ್ಯ ನಾಡೋಳಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗೊಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣಧಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವನದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈ ಸೊಗಡು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ.
8: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಹೀಗೆಯೇ ನೀವು ನಿಮ್ಮ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜಾಗದ
3: ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
3: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಾಡ್ಕೊಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97031944.

0: ಎಲ್ರಿಗೂ ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ BA BSc ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ BSc ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ, ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನು ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ,

0: ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೇದು ನೀವು ಹೇಳಿದಾಗಿ ಖಿನ್ನತೆ, ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ, ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನ ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ ಸಾಕ್ಷಿತವರೇ?
2: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೇನೂ ಕಾಣಿಸ್ತಾರೆ. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನು ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದರೆ ಬೇಜಾರು. ಪ್ರತಿಕ್ರಿಯೆ ಬಂದರೆ ಮಾತ್ರ ನನಗೆ ಮೌಲ್ಯ ಇದೆ, ಬರಲಿಲ್ಲ ಅಂತ ಅಂದರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನು ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನು ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತ ಒಳ್ಳೆ ಸಂಗತಿಗಳನ್ನ ನಾವು ಮರೆತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರು ಇನ್ನೊಂದು ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
3: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು, ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಅಲಕ ಅವರೇ, ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
0: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್. ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
4: ಖಂಡಿತವಾಗ್ಲು ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮಗಿವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ, ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು, ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕವನ್ನು ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು, ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನು ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನ ಸಣ್ಣ ಸಣ್ಣ ತುಣುಕುಗಳನ್ನು ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನು ಹೋಲಿಸ್ಕೊಳ್ತಾ, ಎಲ್ಲೋ ಒಂದು ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನು ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ, ಇದೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬೋದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ಟ್ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ, ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ. ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದರು.
5: ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲು ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದ.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
7: ಇದು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ ಅವರ ಜೊತೆ ಮಾತುಕತೆ.
8: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ ಮೂರನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡಬ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕೆಲಸ ಸಿಕ್ಕದಲ್ಲೇ ಕೊನೆ ನಮ್ಮ ಊರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ಎಲ್ಲ ಮರೆತರೆ ಜಾಸ್ತಿ ಅಂತರಲ್ಲಿ ಜರ್ಮನದ ಇಂಟರ್ನ್ಯಾಷನಲ್ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು, ಮಾಡೆಲಿಂಗ್ ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದು, ಈ ಗ್ಲೋಬಲ್ ಲೆವೆಲ್ಲಿ ಸಾಧನೆ ಅಲ್ಲದೆ ಸೋಷಿಯಲ್ ಮೀಡಿಯೆಲ್ಲ ಸುಮಾರು ಇಂದಿನ ಬಂದಂಥ ಒಂದು ಆಡು ಭಾಷೆ ಕುಂಬಾರ ಭಾಷೆ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡಿದ್ದು, ಅಲ್ಲದೆ ಟಿವಿ ಶೋ ಹೋಸ್ಟ್ ಮಾಡಿದ್ದು, ರೈಡರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಒಬ್ಬ ಮಲ್ಟಿ ಟ್ಯಾಲೆಂಟ್ ಸಾಧಕಿಂದ ಹೇಳಲು ಕುಂಬಾರ ಸಮುದಾಯದ ಹೆಮ್ಮೆ ಮಣ್ಣದ ಭಾಷೆ ಸೊಗಡನ ಇಡೀ ಜಗತ್ತಿ ತೋರಿಸಿದಂಥ ಒಬ್ಬರು ವಿಶೇಷ ಸಾಧಕಿ ಅದೇ ನಮ್ಮ ಸ್ಯಾಂಡಿ ಬುಜ್ಜಿ ಖ್ಯಾತಿದ ಸಂಧ್ಯಾ ಬೆಳ್ತಂಗಡಿ. ಇವರು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ನಮ್ಮ ಟಿಂದುಳ್ಳವರು. ಅವರಿಗೆ ಈ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡುವೆ.
5: ನಮಸ್ಕಾರ.
8: ನಾನು ಫಸ್ಟ್ ನೀವು ಲಾಗ್ ಮಾಡ್ತೀರ ಒಂದು ಸ್ಟೈಲ್ ಉಂಟು ನಿಮ್ಮದೊಂದು, ಅದೊಂದು ಫಸ್ಟ್ ಹೇಳ್ತೀರಾ?
5: ಯಾಗಲ್ಲ, ಆಕ್ಚುಲಿ ನಾನು ಅದು ಎಂತೆಲ್ಲ ಪ್ಲಾನ್ ಮಾಡಿ ಮಾಡಗಲ್ಲ, ನಾನು ಸಡನ್ ಆಗಿ ಹಿಂಗೇನೆ ಹೇಳತಿ ನಮಸ್ಕಾರ ನಾನು ಸಂಧ್ಯಾ ಅಂತ ಶುರು ಮಾಡಿದ್ದೆ, ಹಂಗೇನೆ ಸ್ಟಾರ್ಟ್ ಆತ. ಎಲ್ಲರ್ಲ ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ, ಅದೇ ಹೇಳ್ತಿದ್ರ ಹಾ ನೀವು ಫಸ್ಟ್ ಹೇಳ್ತಿರಲ್ಲ ನಮಸ್ಕಾರ ನಾನು ಸಂಧ್ಯಾ. ಓಕೆ, ನಮಸ್ಕಾರ ನಾನು ಸಂಧ್ಯಾ.
8: ನಿರೂಪಣೆ ಮಾಡ್ತೀರಿ ಮತ್ತೆ ಲಾಗ್ ಮಾಡ್ತೀರಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯ ಅಂದ್ರೆ ಯಾವ ಟೈಮ್ ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ತೀರಿ?
9: ಎಂತರಂತರ ನಂಗನ್ಸ್ತು ಅದೇ ನಾವ್ ಹೇಳ್ತಾ ಇಲ್ಲ ತಾಯಿಯೇ ಮೊದಲ ಗುರು ಅಂತ ಹೇಳಿ ಅದೇ ಲಕ್ಕ ನನ್ನ ಅಂಗನವಾಡಿ ಟೀಚರ್ ಬಂದಿ ನನ್ನ ಅಮ್ಮನೆ ಆಗಂದಿದ್ದಲ್ಲ ಶುರು ಮಾಡಿದ್ದ ಇವನ್ ಅಂಗನವಾಡಿ ಏನಿರುತ್ತೆ ಚೆನ್ನ ಚೆನ್ನ ಡ್ಯಾನ್ಸ್ ಎಲ್ಲ ಇರುತ್ತೆ ಎಲ್ಲ ಹೋತದ ಅದೇ ಅಂಬಿಕ ನಾನು ಒಂದಿಂದ ಏಳ್ ತರಗತಿ ಮುಟ ಕನ್ನಡ ಮಾಧ್ಯಮ ಕಲ್ತಾಗ ಅಲ್ಲಿರೋದಿಲ್ಲ ಆಸೆ ಎಂತರ ಸ್ಟೇಜ್ ಪ್ರೋಗ್ರಾಮ್ ಇತ್ತಡೆಲ್ಲ ನನ್ನ ಕರೆಸ್ತಿದ್ದರು ಈಗ ಐದು ಆರನೇ ಏಳನೇ ಮುಟ ಎಲ್ಲ ಸಾಂಸ್ಕೃತಿಕ ಮಂತ್ರಿಯಾಗಿ ಇದ್ ಮಾಡಿದ್ದೆ ಆಗಲ್ಲ ಆಸೆ ಎಂತರಡಿ ಸ್ಟೇಜ್ ನಿತ್ತಡೆ ಎರಡು ಈಗ ಲಾಸ್ಟಿಂಗ್ ಸಿಕ್ಕಂಡಿಲ್ಲ ಜನ ಅನ್ನತ್ತಡ ಅಲ್ಲಿ ನಾವು ಒಂದು ಕವರ್ ಮಾಡಕ್ ಹೋಗ್ತದ ಆಗಂದಿತ ಶುರು ಆಯ್ತು ಸ್ಟೇಜ್ ಇಲ್ಲ ನಂಗೆಲ್ಲ ಒಂದು ಕನೆಕ್ಷನ್ ಹಂಗೆ ಸ್ಟಾರ್ಟ್ ಆಯ್ತು
10: ನಿಮ್ಮ ಬಾಲ್ಯದ ನಿಮ್ಮ ಮನೆಯ ತಾಯಿ ಅಲ್ಲದೆ ನಿಮ್ಮ ಈ ಅಂಗನವಾಡಿ ಟೀಚರ್ ಎಲ್ಲ ನಿಮ್ಮ ತಾಯಿ ಆಗಿದೆ ಇದಂದ್ರೆ ನಿಮಗೆ ಒಂದು ಕಲಿಯಕ್ಕೆ ಒಂದು ಅವಕಾಶ
9: ಸಿಕ್ಕದು
10: ಮಡಕೆ ಮಾಡ್ತ ಕಲೆ ಬಗ್ಗೆ ಗೊತ್ತಿದ್ದೀರಿ ಆಗಿ ಉಳ್ಳಿರಿ ಈ ಮಡಕೆ ಮಾಡ್ತ ಕಲೆ ಒಂದು ಹಾಕೊಂಡ್ರೆ ಅದಕ್ಕೆ ಒಂದು ಸ್ಮಾರ್ಟ್ ಸ್ಟೆಪ್ ಇರ್ತಿತ್ತು ನೀವಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡುಳ್ಳಿರಿ ನಿಮ್ಮ ಈ ಮಣ್ಣದ ಕಲೆದ ಬಗ್ಗೆ ಎಲ್ಲ ನಿಮಗೆ ಗೊತ್ತುಂಟು ಈ ಇಂಜಿನಿಯರ್ ಕೆಲಸದ ಬಗ್ಗೆ ಎಲ್ಲ ಈ ಮಡಕೆ ಮಾಡ್ತ ಕಲೆದ ಬಗ್ಗೆ ಎಲ್ಲ ಒಂದು ಪ್ರಸ್ತುತವಾಗಿ ಇರ್ತ ಇದಕ್ಕೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಲ್ಲ ಅಂತ ಹೇಳಲ್ಲ
9: ಕಂಪೇರ್ ಮಾಡ್ತು ದೊಡ್ಡಲ್ಲ ಆತರ ನಾನು ಇದ್ರ ಹೇಳಲ್ಲ ಎರಡು ಕೆಲಸನಿಲ್ಲ ಆ ಪೇಷನ್ಸ್ ಅಂತ ಹೇಳ್ತಾ ಇಲ್ಲ ತಾಳ್ಮೆ ಅಂತ ಹೇಳ್ತಾ ತುಂಬ ಮುಖ್ಯ ಆಯ್ತು ಮಣ್ಣದಿದ್ದೇನೆ ಹೆಂಗೆ ನಾವು ತಾಳ್ಮೆ ಇಲ್ಲದೆ ಕೆಲಸ ಮಾಡ್ತಾ ಇರೋದು ಹೆಂಗೆ ಒಡೆದಿ ಹೋಗುತ್ತೆ ಅದಕ್ಕೆಲ್ಲ ನಾವು ತುಂಬ ಅದು ಸ್ಟೆಪ್ಸ್ ಉಂಟು ಇದು ಮಾಡ್ತೀವಿ ಅದ್ರ ನಾವು ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋತಾ ಕೆಲಸನೆ ಹಂಗೆ ಈ ಸ್ಟೆಪ್ನೆಲ್ಲ ಆಸೆ ಒಂದು ಇಂಜಿನಿಯರ್ ಹಾಕೊಂಡ್ರ ಒಂದು ಆಸ್ ನಾಲೆಜ್ ನಾವು ಯಾವಾಗಲ್ಲ ಸ್ಕಿಲ್ ನಮ್ಮ ಗೇನ್ ಮಾಡಿಂಡಿರೋಕು ಅಪ್ಡೇಟ್ ಮಾಡಿಂಡಿರೋಕು ಈಗ ನೀವು ಟೆಕ್ನಾಲಜಿ ಇದು ಮಾಡ್ತಕತ್ತಡೆ ಇಂದ ನಾವು ಕಲಿತ ಸ್ಕಿಲ್ ನಾಳೆ ಇರ್ತಲ್ಲ ಮಾರ್ಕೆಟ್ ಲೈಕ್ ತುಂಬಾ ಫಾಸ್ಟ್ ಆಗಿ ರನ್ ಆಗುಂಟು ಸೊ ನಮಗೆ ಡೈಲಿ ನಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾಗ್ಲ ತುಂಬಾ ಇಂಪಾರ್ಟೆಂಟ್ ಆಯ್ತು ಹಂಗೆ ಇಡ್ತ ಕಂಪನಿಲ್ ಆಸೆ ಈಗ ನಮಗೆ ಗ್ರೋ ಹಕ್ಕುಂದ್ರೆ ನಾವು ಸ್ವಲ್ಪ ಪೇಷನ್ಸ್ ಇರೋಕಾವ್ತು ನಾವೇ ನಮ್ಮ ಸ್ಕಿಲ್ ಎಸ್ ಡೆವಲಪ್ ಮಾಡಿಂಡ್ ಹೋತಾ ಆಸೆ ಕಾನ್ಫಿಡೆಂಟ್ ಆಗಿರ್ತ ಅದಡೆ ನಮ್ಮ ಕಾನ್ಫಿಡೆಂಟ್ ಅಂಡ್ ನಮ್ಮ ಸ್ಕಿಲ್ಸ್ ಹಾಕತ್ತಲ್ಲ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಹಂಗಾಗಿ ನಾನು ಆಕ್ಚುಲಿ ನನ್ನ ದೊಡ್ಡಪ್ಪ ಎಲ್ಲ ಕುಂಬರ್ ಲೈಕ್ ಮಡಿಕೆ ಎಲ್ಲ ಮಾಡಿಂಡಿದ್ದಾರ ಅಕ್ಕ ನಾನು ಹಾಗೆಲ್ಲ ಹೇಳ್ತದೆ ಎಸ್ ತಾಳ್ಮೆಯಿಂದ ಅವ್ರು ರೂಪ್ ಮಾಡಿಂಡಿದ್ದರು ನಾವಿಲ್ಲಿ ಸೂರ್ಯ ದೇವಸ್ಥಾನ ಎಲ್ಲ ಮಾಡ್ತದ ಆಗ ನಾವು ಚೆನ್ನರು ಇರುತ್ತೆ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತದ ಮಣ್ಣು ಮಾಡಕ್ಕೆ ಆ ದನ ಮಾಡಕ್ಕೆ ಅದೆಲ್ಲ ಆಗ ನಾವು ಪೇಷನ್ಸ್ ಇಲ್ಲದೆ ಸರಿ ಬಂದಿಲ್ಲ ಓಕೆ ಬಿಡುವ ಬಿಡುವ ಸಾಕು ಸಾಕು ಅಂತ ಹೇಳ್ತೀವಿ ದೊಡ್ಡಪ್ಪಲ್ಲ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆ ಅಂದ್ರೆ ಸ್ವಲ್ಪ ನಿಧಾನ ಮಾಡು ಹೌದು ಹೌದು ಅಂದ್ರೆ ಅಲ್ಲಿಂದಾನೆ ಆ ತಾಳ್ಮೆ ಬಂದಿತ್ತು ಅಂತ ಹೇಳಲ್ಲ ಅವರೇ ಈಗ ಒಂದು ಮಡಕೆ ಮಾಡೋಕೊಂತಾಡಲ್ಲ ಅದು ತುಂಬಾ ದಿನದ ಒಂದು ದಿನ ನೀ ಮಾಡಿ ಮುಗಿತಲ್ಲ
10: ತುಂಬಾ
9: ಟೈಮ್ ಬೇಕಾಗುತ್ತೆ ಅದೇ ಲಕ್ಕ ನೀವೀಗ ಕಾರ್ಪೊರೇಟ್ ಬಂತಡೆಲ್ಲ ಹಂಗೆ ಒಂದು ಜಾಬ್ ಸಿಕ್ಕೋಕಂತಡೇನೆ ಈಗ ಮಾರ್ಕೆಟ್ ನೀ ತುಂಬಾ ಕಷ್ಟ ಉಂಟು ಅಂಡ್ ಅದನ್ನ ಗ್ರೋ ಹಾಕೊಂತಡೆಲ್ಲ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ
10: ನೀವು ಟಿವಿ ಶೋಲಿ ನಾರಿಗೊಂದು ಸೀರೆ ಶೋ ನಡೆಸಿದಿರಿ ಮತ್ತೆ ಸುವರ್ಣ ಸೂಪರ್ ಸ್ಟಾರ್ ಆದಿರಿ ಒಂದು ಹೆಣ್ಣಾಗಿ ಹೆಮ್ಮೆದ ವಿಷಯ ಇದು ಟಿವಿಲಿ ನೀವು ಇಷ್ಟೆಲ್ಲ ಮಿಂಚೋಕುಂದಡೆ ಈಗಿನ ಕಾಲದಲ್ಲಿ ಹೆಣ್ಣುಗಳು ಈ ರೀತಿಯೆಲ್ಲ ಸಾಧನೆ ಮಾಡ್ತವೆ ಹೆರಿಗೆ ಓದೋದೇ ಕಮ್ಮಿ ಅಲ್ಲ ನಿಮ್ಮ ಇದರ ಅನುಭವ ಹೆಂಗಿದೆ ತುಂಬ ಹೇಳಲ್ಲ
9: ಆಕ್ಚುಲಿ ಎಂತರ ಅಂತಡೆ ಹೆರಿಗೆ ಸೊಸೈಟಿ ಅಪರ್ಚುನಿಟೀಸ್ ಈಗ ತುಂಬಾ ಉಂಟಕ್ಕ ಮುಂಚೆ ಕಾಲನೇ ಸೋಷಿಯಲ್ ಮೀಡಿಯಾ ಸಾಸಿದ್ದಲ್ಲ ಈಗ ನಾವು ಕೊರೋನಾಂದ ಮುಂಚೆ ಹೋತಾಗ ತಡೆ ಸೋಷಿಯಲ್ ಮೀಡಿಯಾ ಸಾಸಿದ್ದಲ್ಲ ಈಗ ಎಂತರ ತಡೆ ನಮ್ಮೊಟ್ಟಿ ಇರ್ತ ಟ್ಯಾಲೆಂಟ್ ನ ತೋರ್ಸನಕ್ಕೆ ನಮ್ಮೊಟ್ಟಿ ಸೋಷಿಯಲ್ ಮೀಡಿಯಾ ಉಂಟು ಒಂದು ವೇದಿಕೆ ಸಿಕ್ಕಲ್ಲಕ್ಕ ನಾವು ಮುಂಚೆ ಎಂತರ ಮಾಡ್ತದೆ ಅಂತಡೆ ಕೊರೋನಾದ ಮುಂಚೆ ನಾನು ತುಂಬಾ ಜನರ ರೀಚ್ ಔಟ್ ಮಾಡ್ತಿದ್ದೆ ಅಕ್ಕ ನಿಮ್ಮ ಇದನ್ನ ಎಂಸಿ ಮಾಡಕ್ಕಿತ್ತಡೆ ನಂಗೆ ಅಪರ್ಚುನಿಟಿ ನಿಮ್ಮ ನ್ಯೂಸ್ ಚಾನೆಲ್ ನಂಗೆ ಒಂದು ಎಂಸಿ ಮಾಡಕ್ಕೆ ಅಪರ್ಚುನಿಟಿ ಕೊಡ್ತೀನಿ ಈಗ ನಾನ್ ಕೇಳ್ತೆಂದ ನಾನು ಸೋಷಿಯಲ್ ಮೀಡಿಯಾ ಹಾಕಬಿಟ್ಟು ಅವರೇ ಕರೀತಾರೆ ನೀವು ಒಳ್ಳೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ ಸೊ ನಾನು ಎಲ್ಲರಿಲ್ಲ ಅದ್ರ ಸಜೆಸ್ಟ್ ಮಾಡ್ತೇನೆ ನಿಮ್ಮ ಟೆಂತ ಈಗ ಎಂಸಿ ಮಾಡ್ತಾನ ಮಾತ್ರ ಅಲ್ಲ ಈಗ ಕುಂಬಾರಿಕೆಯಿಂದ ಬರುತ್ತಿ ಮಡಕೆ ಮಾಡ್ತಾಗ ತುಂಬಾ ಕಷ್ಟದ ಕೆಲಸ ಆಕ್ಚುಲಿ ಅದಕ್ಕೆ ಟ್ಯಾಲೆಂಟ್ ಬೇಕು ಎಲ್ಲರೆಲ್ಲ ಬಂದು ಇದ್ ಮಾಡಕ್ಕಾಗ್ತಲ್ಲ ನಾಲ್ಕು ಕಲ್ತಕ್ಕೆಲ್ಲ ಹೋಗಿದ್ದೆ ತುಂಬಾ ಸರ್ತಿ ಒಂದ್ ಎರಡು ಮೂರ ವಾರ ಕಲ್ತಿದ್ದೆ ಅಲ್ಲ ತುಂಬಾ ಕಷ್ಟ ಉಂಟು ಮಾಡಕ್ಕೆ ತುಂಬಾ ಟ್ರೈ ಮಾಡಿದೆ ನಾನು ಹಂಗೆ ಅದು ನಮ್ಮ ಟ್ಯಾಲೆಂಟ್ ಆಕ್ಚುಲಿ ನಾವು ಅದ್ರೆಲ್ಲ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ಅಥವಾ ಅದೇನಿಂದಲ್ಲ ಬೇತೆ ಎದೇ ವಿಷಯ ಏನಿಲ್ಲ ನಮಗೆ ಎಂತರಲ್ಲಿ ಸ್ಕಿಲ್ ಉಂಟು ನಾವು ಅದ್ರ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ನಾವಾಗಿ ಅಪರ್ಚುನಿಟೀಸ್ ನ ಅಡ್ಸಿಂಡ್ ಹೋತಂದ ಅದಾಗಿ ನಮ್ಮ ಕಲೆ ಬಹುದು ಈಗ ಇದೇನಿಂದ ಅನ್ಸ್ತು ಹಂಗಾಗಿ ಇವಾಗ ನನ್ನ ನಾರಿಗೊಂದು ಸೀರೆ ಟೈಮ್ ಆಗಿರಲಿ ಅಥವಾ ಸುವರ್ಣ ಸೂಪರ್ ಸ್ಟಾರ್ ಟೈಮ್ ಇಲ್ಲ ಅವರಾಗೆ ನನ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಿ ಆಡಿಷನ್ ಇರುತ್ತೆ ಅವರೇ ಕರೆದಿದ್ದರು ನನಗೊಂದು ಸೀರೆ ಒಂದು 500-600 ಜನ ಆಡಿಷನ್ ಕೊಟ್ಟಿದ್ದರು ಆ ದಿನ ಆಡಿಷನ್ಸ್ ಇರ್ತು ಈಗ ನಿಮಗೆ ಗೊತ್ತಿತ್ತು ಶೂಟಿಂಗ್ಸ್ ಎಲ್ಲ ಹೆಂಗಿರ್ತು ಸೇಮ್ ಹಂಗೆ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ ನಾವು ಅದ್ರ ಪ್ರಿಪೇರ್ ಮಾಡೋಕು ಪ್ರಿಪೇರ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಹೇಳೋಕು ಫಸ್ಟ್ ಎಲ್ಲ ಚೂರ ಅನ್ಸಿಗೌದು ಬಿಕಾಸ್ ನಾವು ಯಾವಾಗಲ್ಲ ಮೊಬೈಲ್ ಮುಂದೆ ಮಾತಾಡೋರು ಕ್ಯಾಮ್ರಾ ಮುಂದೆ ಆಸ್ ಮಾತಾಡೋ ಅಭ್ಯಾಸ ಇರ್ತಲ್ಲ ಸಡನ್ ಅಲ್ಲಿ ಹೋಗಿ ಮಾತಾಡಿದ ಒಂಚೂರು ಅನ್ಸಿಗೌತ್ ಆತಡೆ ಅದೇ ನಮ್ಮೊಟ್ಟಿಗೆ ಸ್ಕಿಲ್ ಉಂಟು ಟ್ಯಾಲೆಂಟ್ ಉಂಟು ಅಂತ ಹೇಳಿ ಕಾನ್ಫಿಡೆನ್ಸ್ ಇರ್ತಾರೆ ಅಂಡ್ ನಮಗೆ ಹಿಂದೆ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಒಂದು ಚೂರು ಧೈರ್ಯ ಇರ್ತಾರೆ ಖಂಡಿತ ನಾವು ಮಾಡ್ತಾ ಆಂಬಿಕ ನಂಗೆ ಇದ ಗೊಂದಾತೆ ಅಂತಾರೆ ಅಂತಾರೆ ಕಲ್ತತಿ ಮುಟ ಮಾತ್ರ ಅಲ್ಲಿ ಹೋಗಿ ಮಾಡೋತಿ ಮುಟ ಒಂದು ಸ್ಟಾರ್ಟಿಂಗ್ ಒಂದು 3-4 ದಿನ ಮಾತ್ರ ಬಿಕ ನಮಗೆ ಎಲ್ಲ ಈಸಿ ಆಗುತ್ತೆ ಎಲ್ಲರಲ್ಲ ಅಂಜಂಡ್ ಇರ್ತಾರೆ ಅಂತಾರೆ ಅವರೊಟ್ಟಿಗೆ ಟ್ಯಾಲೆಂಟ್ ಇರ್ತು ಹೊರಗೆ ಬರಕ್ಕೆ ಒಂಚೂರು ಅಂಜಂಡ್ ಇರ್ತಾರೆ ಎಂತ ಅನ್ಸಂತಾರೆ ಎಂತ ನೀವು ಯಾವ ಫೀಲ್ಡ್ ಗೆ
11: ಹೋಗಿದ್ದಿ ಎಸ್ ಮೇಲೆ ಹೋಗಿ ನೋಡ್ತಾಡಲ್ಲ ಎಲ್ಲರ್ಲ ಹಿಂಗೆ ಅನ್ಸೆಂಟ ಇಡ್ತಾರಂತ. ಸೊ ನಾವು ಧೈರ್ಯ ಸ್ವಲ್ಪ ಮುಂದೆ ಹೊತ್ತಿ ಹೊತ್ತಿ ಅಭ್ಯಾಸ ಆಗಿ ಹೋಗುತ್ತೆ.
10: ನಮ್ಮ ಹಿರಿಯರು ಅಂತಡ ಅಜ್ಜ ಅಜ್ಜಿನರೆಲ್ಲ ಉಂಟಲ್ಲ ಮುಂದೆ ಇದ್ದಾನೆ ಗಟ್ಟಿ ಮುಟ್ಟಾಗಿ ಇದ್ದರು. ಆದರೆ ನೀವು 6 ಸತಿ 10 ಕಿಲೋಮೀಟರ್ ಮ್ಯಾರಥಾನ್ ಓಡಿ ಸಾಧನೆ ಮಾಡಿದಿರಿ. ಇಷ್ಟೊಂದು ಓಡಕ್ಕೆ ಬೇಕಾದ ಗಟ್ಟಿ ಮುಟ್ಟು ಮತ್ತೆ ಎನರ್ಜಿ ಈ ಮಣ್ಣದ ಗುಣದೇ ಬಂದಿತ್ತು.
11: ನನ್ನ ಅಜ್ಜಿ ಸುಂದರಿ ಅಂತ ಹೇಳಿದ್ವಿ, ಅವ್ರು ಈಗೆಲ್ಲ ಮನೆ ಕೆಲಸ ಎಲ್ಲ ಹೋಗ್ತಾರ ಅಷ್ಟು ಸ್ಟ್ರಾಂಗ್ ಉಳ್ಳಿರು. ನಾವೇ ಮನೆ ಒಂಚೂರು ಕೆಲಸ ಮಾಡಿಬಿಟ್ಟು ಅವರೊಂದು 70 ಆಗಿರ್ತಾರೆ ಅವ್ರು ಈಗೆಲ್ಲ ಮನೆ ಬಂದ ಸವಲೆ ಕಟ್ ಮಾಡ್ತಾ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ. ನಾವಂಗೊಂಚೂರು ಮಾಡಬಿಟ್ಟು ಬಚ್ಚಿ ಹೋಗಿರ್ತಾರೆ ಅವರೇ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ಬಿಕಾಸ್ ನನ್ನ ಅಣ್ಣ ಆಕ್ಚುಲಿ ಕುಡ್ಲಾಂದ ಕಾಶ್ಮೀರ್ ಸೈಕ್ಲಿಂಗ್ ಎಲ್ಲ ಮಾಡಿದ್ರು, ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಸೊ ಅವ ನನ್ನ ಸಮಕುಡ್ರಕ್ ಅಂತ ಬಿಡ್ತಾಳ, ಎಂತರಿತ್ತಡಲ್ಲ ಬಾಬಾ ಬಾ ಪಾರ್ಟಿಸಿಪೇಟ್ ಮಾಡ್ ತುಂಬಾ ಎನ್ಕರೇಜ್ ಮಾಡ್ತಾ ಎಂತರಿತ್ತಡಲ್ಲ ಅಂಡ್ ಫಿಟ್ ಆಗಿರಕ್ಕೆ ಫುಲ್ ಮೋಟಿವೇಟ್ ಮಾಡ್ತಾ ಯಾಗ ನೋಡ್ತಾಡಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡು ವರ್ಕ್ಔಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳಿ. ಬಿಕಾ ನಮ್ಮ ಈಗದ ಫುಡ್ ಎಲ್ಲ ಮುಂಚೆ ಲಕ್ಕ ನಾವು ಆಸೆ ಹೆಲ್ದಿ ತಿಂದಿಲ್ಲ, ಹಂಗಾಗಿ ನಾವು ಅದಕ್ಕೆ ಸರಿಯಾಗಿ ವರ್ಕ್ಔಟ್ ಆಗಿರಲಿ ಎಲ್ಲ ಸ್ವಲ್ಪ ಡಯಟ್ ಮಾಡಿದ ಇದ್ ಮಾಡ್ತಾರೆ ಫಿಟ್ ಆಗಿರಲಿ.
10: ಸ್ವಲ್ಪ ಟೈಮ್ದ ಹಿಂದೆ ನೀವೊಂದು ಜಿನ್ನುಗೋ ಮಹಿಳೆ ಅಂತ ಹೇಳಿದ ಆಲ್ಬಮ್ ಸಾಂಗ್ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ಅದಲ್ಲದೆ ಮಾಡೆಲಿಂಗ್ ಮತ್ತೆ ಬೇತೆ ಬೇತೆ ರೀತಿಲಿ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ. ಸೊ ಧೈರ್ಯ ವೇದಿಕೆ ಮೇಲೆ ಮಾತಾಡಕ್ಕೆ ಯಾವ ರೀತಿ ನಿಮಗೆ ಧೈರ್ಯ ಬಂದಿತ್ತು?
11: ಒಂದು ವಿಷಯ ಎಂತಾರಂತಾರೆ ಎಸ್ ಡಿ ಎಂ ಅಂದ ಹೇಳಲೆ ನಾ ಈಗ ಹೇಳ ನಾನು ಒಂದೊಂದು 7ನೇ ಮುಟ್ಟ ಕನ್ನಡ ಮೀಡಿಯಂ ನಿಕಲ್ತ ಅದು ನನ್ನ ಒಂದು ಎಂತರ ಸ್ಟಾರ್ಟಿಂಗ್ ಇದನ್ನ ಫೌಂಡೇಶನ್ ಅಂತ ಹೇಳಲೆ ಅದು ಆಮಿಕ ಶುರು ಆಗ ಎಸ್ ಡಿ ಎಂ ನಾನು ಈಗಲೂ ಆಸೆ ಅದೇ. ಸೊ ಸ್ಟೇಜ್ ಹತ್ತದಿಂದ ಮುಂಚೆ ಮನಸ್ಸಿನಿ ನಾನು ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳಿದೆ ಹೋಗುತ್ತೆ. ಬಿಕಾಸ್ ಇಲ್ಲಿಂದ ಶುರು ಆಯಾಗ ಬಾಂಡ್ ಜರ್ನಲಿಸಂ ಆಕ್ಚುಲಿ ನಾನು ಕೊರೋನಾ ಟೈಮ್ ಬರುತ್ತೆ ನಾ ಹೇಳ್ತಿದ್ದೆ ನಂಗೆ ಜರ್ನಲಿಸಂ ಕಲ್ತಕ್ಕು ಅಂತ ಹೇಳಿದಿ. ಪ್ರಜ್ಞಾ ಓಡಿಲ್ ನಾಳ ಅನ್ಕೊಂತೀರ ಇಲ್ಲೇ ಕಲ್ತಕ್ ಅವರ ತಮ್ಮ ಪ್ರಜ್ವಲ್ ಅಂದ್ ಪ್ರಜ್ವಲ್ ಓಡಿಲ್ ನಾಳ ಅಂದ್ರೆ ನಾ ಅವರೊಟ್ಟಿಗೆ ಹೇಳಿದ್ದೆ ನಂಗೆಲ್ಲ ಜರ್ನಲಿಸಂ ಮಾಡೋಕ್ಕೊಂದು ಇಂಟ್ರೆಸ್ಟ್ ಉಂಟು ಅಂದ್ರೆ ಅವ್ರು ಬಂದು ನಂಗೆ ಶ್ರುತಿ ಮ್ಯಾಮ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಇಲ್ಲೇ ಜರ್ನಲಿಸಂ ಲೆಕ್ಚರ್ ಆಗಿದ್ದಾರೆ. ಬಿಕಾ ಇಲ್ಲಿದ ಹೆಚ್ಓಡಿ ಆಯ ಭಾಸ್ಕರ್ ಸರ್ ಅಂದಿದ್ದರು ತುಂಬಾ ಸಪೋರ್ಟ್ ಮಾಡಿದಾರೆ ಆ ಟೈಮ್ ನಿ. ಒಂದು 3 ತಿಂಗಳೇನ ಬಂದಿದೆ ನಾ ಕೊರೋನಾ ಟೈಮ್ ನಿ 3-4 ಶೋಸ್ ಮಾಡ್ಸಕ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ, ಇಲ್ಲಿದ ಲೆಕ್ಚರ್ಸ್ ನರ್ ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಂದ್ರೆ ನಮ್ಮ ಒಟ್ಟಿಗೆ ಇದ್ದರ ಗಟ್ಟಿನ ಹೋಗಿ ಮಾತಾಡುತ್ತೆ ಆ ಅಂಜಿಗೆ ಹೋಗಿತ್ತು ಬೇದ ರೊಟ್ಟಿನ ಹೋಗಿ ಮಾತಾಡಲ್ಲ ಎಂದ ಹೇಳ್ತಾ ಸ್ವಲ್ಪ ಧೈರ್ಯ ಅದೇ ಅಲ್ಲಿಂದ ಶುರು ಆಗಿದ್ದು. ಸಿನುಗೋ ಮಳೆ ಅಂತ ಹೇಳತಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಮಾಡೋಕ್ ಹೇಳ್ತಾ ಒಂಚೂರು ಅಂಜಿಗೆ ಇತ್ತು. ಬಿಗ್ ಬಾಸ್ ದ ಕಂಟೆಸ್ಟೆಂಟ್ಸ್ ಆಯ ಧನುಷ್ ಲಾ ಸ್ಪಂದನ ಅವ್ರಿಗೆ ಮೂವಿ ಅದು ಆಕ್ಚುಲಿ. ಸೊ ಹೆಂಗೆ ಮಾಡ್ತೆ ಹಂಗೆ ಒಂಚೂರು ಅಂಜಿಗೆ ಇತ್ತು ಇಲ್ಲಿಂದ ಅಲ್ಲಿ ಹೋಗಲ್ಲ ಅಲ್ಲಿ ಬೈತ ದೊಡ್ಡ ದೊಡ್ಡ ಜನರು ಆಲ್ಮೋಸ್ಟ್ ಬಿಗ್ ಬಾಸ್ ದೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದರು ಬಿಕ್ಕ ಡೈರೆಕ್ಟರ್ಸ್ ಬಂದಿದ್ದರು ಅವರೆಲ್ಲ ಇದ್ದರು. ಅದೊಂಚೂರು ಅಂಜಿಗೆ ಇತ್ತು ಇವರ ಮುಂದೆ ಎಲ್ಲ ಜನರು ಹೆಂಗೆ ಮಾತಾಡ್ತಾರೆ ಅದು ರೆಕಾರ್ಡಿಂಗ್ ಆಯ್ತು. ಪುನೀತ್ ರಾಜ್ಕುಮಾರ್ ನರ ಯೂಟ್ಯೂಬ್ ಚಾನೆಲ್ ಉಂಟಲ್ಲ ಅವರ ಇದೀನಿ ಅಂತ ಶೋ ಹೋಸ್ಟ್ ಆಯೋಗ. ಸೊ ನಂಗೆ ಒಂದು ಸ್ವಲ್ಪ ಅನ್ಸಿಗೆ ಇತ್ತು ಪುನೀತ್ ರಾಜ್ಕುಮಾರ್ ಅಂತಡ ಅವ್ರಿಗೆ ಒಂದು ಲ್ಯಾಕ್ಸ್ ಆಫ್ ಇದಿರ್ತು ಸಬ್ಸ್ಕ್ರೈಬರ್ಸ್ ಇರ್ತು ಎಲ್ಲರೆಲ್ಲ ನೋಡ್ತಾರಲ್ಲ ಅಂದು ಅತಡೆ ಅದನ್ನ ಹೇಳ್ತಾಗಲ್ಲ ನಿಮ್ಮ ರೂಟ್ ಅಂದ ನೀವು ಕಲ್ತಿಂಡ್ ಬಂದಿರೋದು ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರ್ತಲ್ಲ ಆಗ ನಿಮಗೆ ಅನ್ಸಿಗೆ ಆಯ್ತಲ್ಲ.

0: ಬೈಕ್ ಹತ್ತಿದ್ದು ರೈಡಿಂಗ್ ಹೋತು ದೇಶ ಸುತ್ತಲ್ಲ ನಿಮಗೆ ಬಾರಿ ಇಷ್ಟಕ್ಕೆ. ಈಗದ ಕಾಲದಲ್ಲಿ ಹೆಣ್ಮಕ್ಕಳು ಮನೆಯಿಂದ ಬಿಟ್ಟು ತೆರಿಗೆ ಓದೋದೆ ಕಮ್ಮಿ. ಅಂತರಡಲ್ಲಿ ನೀವು ಹಿಂಗೆಲ್ಲ ರೈಡಿಂಗ್ ಎಲ್ಲ ಓದ್ತಿರಲ್ಲ, ಇದೆಲ್ಲ ನಿಮಗೆ ಯಾವ ರೀತಿ ಇದಕ್ಕೆ ಓಕೆ ಧೈರ್ಯ ಹೆಂಗೆ ರೈಡಿಂಗ್ ಓದೋದೆಲ್ಲ?
1: ಎಂತರಂತಡ ನನ್ನ ಅದೇನ ಹೇಳಲ್ಲ ನನ್ನ ಅಣ್ಣಗೆ ಹಿಂಗೆ ಲೈಕ್ ನಾನು ಹೇಳಿಕೊ ಇಂತರ ಅಡಿ ಮಾಡೋಕ್ ಅದೆಲ್ಲ ಭಯಂಕರ ಇಷ್ಟ. ಇವನ್ ಅಜಿತ್ ಅವರ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ. ಅವರ ಬೈಕ್ ಲ ಕೆಲವೊಮ್ಮೆ ಕೊಟ್ಟಿರ್ತಾರೆ, ತೇಸಿನೋಗಿ ಎಂತ ಕಾತಲ್ ನೋಡ ತೇಸಿನೋಗ ಹಂಗೆ ಹೇಳಿದೆ. ಹಂಗೆ ಅವರಿಬ್ಬರ ಸಪೋರ್ಟ್ ಇಂದಾಗಿ ಲೈಕ್ ಬೈಕ್ ಎಲ್ಲ ಬಿಡಕ್ ಶುರು ಮಾಡೆ ನಾನು. ಯಾವಾಗ ಒಂದು 9-10 ಇರುತ್ತೆ ಬೈಕ್ ಎಲ್ಲ ಬಿಡಕ್ ಕಲ್ತಿದ್ದೆ. ಅದೇ ಹಂಗೆ ಆಗಿದೆ ಇಂಟ್ರೆಸ್ಟ್ ಬಂದದ್ದು. ಅದೇ ಅಂಬಿಕ ಸುತ್ತಕ್ಕೆ ಅಂತ ಹೇಳ್ತಾಳೆ. ಆಕ್ಚುಲಿ ಅಣ್ಣ ನಾ ಚೆನ್ನೈ ಇರುತ್ತೆ, ನಾನು ಹಾಸ್ಟೆಲ್ ನಿದ್ದನು. ಅದೇ ಅಂಬಿಕ ಅವ ಮೈಸೂರು ಹೋಯ ಇಲ್ಲಿ ನಂಗೆ ತಿರ್ಗಾ ಕ್ಯಾಚಿಚ ಎಲ್ಲಿ ಎಲ್ಲಿಲ್ಲ ಹೋಗ್ತದಲ್ಲ ಒಬ್ಬಳೆ ಮನೇನೆ ಇರ್ತದೆ. ಅಣ್ಣ ಏನಾಡಿ ಬಂತಡೆ ಫುಲ್ ಒಮ್ಮೆ ಎಲ್ಲ ಫುಲ್ ತಿರ್ಗಿತ್ತು ಎಲ್ಲ ಕವರ್ ಮಾಡ್ತಾ ನಾನು ಲೀಸ್ಟ್ ಇಡ್ತಿ ಈ ಪ್ಲೇಸಸ್ ಎಲ್ಲ ಹೋಗು ನಂಗೆ ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ತಿರ್ಗಿತಾ ಒಂಚೂರು ಕ್ರೇಜ್ ಅದ್ರ ಮೇಲೆ.
0: ಸೋಶಿಯಲ್ ಮೀಡಿಯಲ್ಲಿ ನೀವು ಫಾಲೋ ಮಾಡ್ತಾ ಜನಗಳು ಸುಮಾರು ಇರ್ತಾರೆ. ಹಂಗೇನೆ ಈ ಬೇತೆ ಎರಡು ಹೆಣ್ಣುಗಳು ನಿಮ್ಮ ಲೆಕ್ಕನೆ ಈ ಸಮಾಜದಲ್ಲಿ ಮುಂದೆ ಬರಕೊಂಡೆ ಅವರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಹೇಳಲ್ಲ?
1: ಸೋಶಿಯಲ್ ಮೀಡಿಯಾ ಅಂದ ತಡೆ ನಂಗೆ ಈಗ ಅಂದಿತ್ತಂದಲ್ಲ ಒಂದು 3-4 ವರ್ಷದ ಹಿಂದೆ ಅಂದಿತ್ತ ಆಸೆ ಇತ್ತು ನಮ್ಮ ಭಾಷೆ ಮಾತಾಡೋಕು ನಮ್ಮ ಭಾಷೆ ಎಂಸಿ ಮಾಡೋಕೆ ಎಂತ ಅಡಿ ಮಾಡೋಕು. ನಾನು ತುಂಬಾ ಜನರೊಟ್ಟಿಗೆ ಕೇಳ್ತಿದ್ದೆ ನಮ್ಮ ಭಾಷೆ ಮಾತಾಡ್ಬಾ ಅಂದ್ ಆತಡೆ. ಅದೇ ನಮ್ಮ ಭಾಷೆ ಎಂತರ ಅವತ್ತಂತಡೆ ಬೇತೆ ಭಾಷೆದಲ್ಲ ಬಂದಿರ್ತಾರೆ, ತುಳುದರ್ ಬಂದಿರ್ತಾರೆ, ಕನ್ನಡದರ್ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬೇತೆ ಬೇತೆ ಪ್ಲೇಸ್ ಇಂದ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಭಾಷೆ ಮಾತಾಡ್ತಾಳೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್ ಇದಕ್ಕೆ ಇಲ್ಲ ಬೇಡ ತೊಂದ್ರೆ ಇಲ್ಲ ಇನ್ನೊಂದ್ಸರ್ತಿ ಅಂತ ಅಡಿತಾಳೆ ಮಾಡುವ ಹಂಗೇನೆ ಹೇಳ್ತಿದ್ದಾರೆ. ಹಂಗಾಗಿ ನಾನು ತುಂಬಾ ಥಿಂಕ್ ಮಾಡಿದ್ದೆ ಅಂತ ಅಡಿ ನಮ್ಮ ಭಾಷೆನ ಶುರು ಮಾಡೋಕು ಮಾತಾಡೋಕು. ಅಂಬಿಕಾ ನಂಗೆ ಇದು ಅನ್ಸತ್ತೆ ನಾನು ನಮ್ಮ ಭಾಷೆ ನಾವು ಮಾತಾಡ್ತೇ ಅಂದ ನಮ್ಮ ಭಾಷೆನ ನಾವು ಬೇತರಿ ಕಲಿಸ್ತಾಗ ಒಂಚೂರು ಇದಾವ್ದು. ಬಿಕಾಸ್ ನಾವು ನಮ್ಮ ಭಾಷೆ ನಾವು ನಮ್ಮ ಮನೇಲಿ ಮಾತಾಡೇ ಮಾತಾಡ್ತಾ. ನಾವೀಗ ಸೋಷಿಯಲ್ ಮೀಡಿಯಾ ನಮ್ಮ ಭಾಷೆ ನಾನು ಅದೇ ಫಸ್ಟ್ ನಾನೊಂದು ವಿಡಿಯೋ ಹಾಕಿರುತ್ತೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿತ್ತು ಇದು ಭಾಷೆ ಇದು ಭಾಷೆ ಇದು ಭಾಷೆ. ನಮ್ಮ ಭಾಷೆ ನಾವು ಮಾತಾಡ್ತಾ ಮುಂಚೆ ಅದು ಎದು ಭಾಷೆ ಅನ್ನೋ 4 ಜನರಿಗೆ ಗೊಂತ ತಲಕ ಮಾಡೋಕು ಅಂತ ಹೇಳಿದ್ವಿ. ಹಂಗಾಗಿ ನಾವು ಶುರು ಮಾಡೋ ನಮ್ಮ ಭಾಷೆ ಮಾತಾಡಕ್ಕೆ ಮಾತಾಡ್ತಂದ್ರೆ ಲೈಕ್ ಈ ವರ್ಡ್ ಅಂತ
0: ಜಾಸ್ತಿ ನೋಡಿದ್ದೆ ಮೇಘರ ಮಾಡ್ತಿದ್ದೆ
1: ಕಂಪೇರ್ ಮಾಡಿದ್ವಿ ಆಗ ನೆನ್ಪಂತಾರ ಭಾಷೆಗಳ. ಹಂಗಾಗಿ ನಾನ್ ಇವನ್ ಈಗಲ್ಲ ಅಜಿತ್ನರ ರಿಲೇಟಿವ್ಸ್ ಮನೆಯಲ್ಲಿ ಹೋಗ್ತಿ ಅವ್ರ ನೋಟಿಕೆ ಅಂತಾರ ಓ ಬತ್ತನ ತುಳು ಮಾತಾಡ್ತೀವಿ ಹೆಂಗ ಉಳ್ಳಿರಿ ಉಂಡಿರಾ ಹಂಗೆಲ್ಲ ಅವ್ರು ಕೇಳೋತಿ ನಂಗೆ ಖುಷಿ ಆಯ್ತು. ನಾನು ಹೇಳಾಗ ಅವ್ರ ನೆನಪ್ ಬಚ್ಚಿನಿ ಮಾತಾಡಿಂಡುಳ್ಳಾರಲ್ಲ ಅಂತ ಹೇಳಿದ್ವಿ. ಅಡಿಗೆ ರೂಮಿಗೆ ಹೋಯ ಬಿಟ್ಟು ಸಂಧ್ಯಾ ಮೂಲ್ತುಲ ಏನಡೋ ಇರ್ಸುನೊಬ್ಬಡಿ ಉಂಡು ಅಂಚಪುರ ಹಂಗೆ ಪುರ ಅವ್ರು ಮೆನ್ಷನ್ ಮಾಡತಿ ಖುಷಿ ಆಯ್ತಾ ನಾನು ಇರ್ಸುನೊಬ್ಬಡಿ ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ವಿ. ಹಂಗೆ
2: ಅರೆಗನ್ನಡ ಸೀರೀಸ್ಗೆ ಸ್ವಾಗತ, ನಾನು ಸಂಧ್ಯಾ. ಲಾಸ್ಟ್ ರೀಲ್ಸ್ ಅಲ್ಲಿ ನಾನು ಅರೆಗನ್ನಡದಲ್ಲಿ ಬಟ್ಟಲ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ. ಅದಕ್ಕೆ ನೀವು ಗುಳಬು
3: ಬಾಬಾ ಏನ್ ಕಮೆಂಟ್ ಮಾಡಿದ್ದೆ ಮಾಡಿದ್ದು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಹೌದು, ನಮ್ಮ ಭಾಷೆಯಲ್ಲಿ ಬಟ್ಟಲಿಗೆ ಗುಳುಂಬ ಅಂತ ಹೇಳ್ತಾರೆ, ಮತ್ತೆ ಚಮಚಕ್ಕೆ ಚೌಂಟ ಅಂತ ಹೇಳ್ತಾರೆ.
0: 2024 ಆಗಸ್ಟ್ ಕುಂಬಾರ ಭಾಷೆಯಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತ ಫಸ್ಟ್ ವ್ಯಕ್ತಿ ನೀವು. ಇದನ್ನ ಮುಂದೆ ಕುಂಬಾರ ಭಾಷೆದ ಪರಿಚಯ ಆಗಲಿ, ಒಂದು ವ್ಲಾಗರ್ ಆಗಲಿ, ಅಥವಾ ಎರಡಿನ ಮಾತರಿದ ಆಗ್ತದಾಗಲಿ, ಕುಂಬಾರ ಭಾಷೆ ಅಥವಾ ಕುಂಬಾರ ಸಮುದಾಯ ಉಂಟುಂದೆ ಒಂದು ದಕ್ಷಿಣ ಕನ್ನಡದ ಜಿಲ್ಲೆ ಕರಾವಳಿ ಭಾಗಲಿ ಬಿಟ್ಟಡೆ, ಕರಾವಳಿ ಭಾಗಲಿ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಅದು ಬಿಟ್ಟಡೆ ಬೇತೆ ಎರಗ್ಗದರಿ ಯಾರೆಲ್ಲ ಸಿಗುತ್ತಿದ್ದಲ್ಲ. ನೀವು ಈ ಕುಂಬಾರ ಭಾಷೆನ ಫಸ್ಟ್ ಟೈಮ್ ಇಡೀ ಜಗತ್ತಿ ತೋರಿಸಿದ ವ್ಯಕ್ತಿ ಆಗಿದ್ದು, ನಿಮ್ಮ ಈ ಭಾಷೆನ ಸಮಾಜ ತೋರಿಸಕೊಂದು ಈ ಭಾಷೆಯಲ್ಲಿಯೇ ಒಂದು ನಿರೂಪಣೆ ಮಾಡಕೊಂಡ್ ನಿಮಗೆ ಅಂತ ಆಯ್ತು. ನಿಮ್ಮ ಈ ಫಸ್ಟ್ ವಿಡಿಯೋದ ಬಗ್ಗೆ ಒಂದು ಹೇಳ್ತೀರಿ ಅಂತ?
1: ಅದೇ ನಾ ಹೇಳಲ್ಲ, ಈಗ ನಿಂತಲ್ಲ ತುಂಬಾ ವರ್ಷ ನಿಂತ ನಾನು ಯೋಚನೆ ಮಾಡಿದ್ದೆ ನಮ್ಮ ಭಾಷೆ ನಿಂತರ ಶುರು ಮಾಡೋಕೊಂದು. ಆಕ್ಚುಲಿ ನಮ್ಮ ಭಾಷೆ ತುಂಬಾ ಜನ ಟ್ಯಾಲೆಂಟೆಡ್ ಜನ ಉಳ್ಳರು, ತುಂಬಾ ಟ್ಯಾಲೆಂಟ್ ಇರ್ತಾರೆ. ಈಗ ಇಬ್ಬರ ಇಂಟರ್ವ್ಯೂ ನೀವು ತೇಸಿರಿ, ನಾ ಇಂಟರ್ವ್ಯೂ ನೋಡುತ್ತೆ ನಂಗೆ ಫುಲ್ ಖುಷಿ ಆಗ್ತದೆ. ನಂಗೆಲ್ಲ ಇವರ ಇಂಟರ್ವ್ಯೂ ತೇಸಕೊಂದು ಭಯಂಕರ ಆಸೆ ಇತ್ತು. ಅಬ್ಬ ಫೈನಲ್ ಒಬ್ಬರು ಮಾಡಿಂಡುಳ್ಳರಲ್ಲ ಅಂತ ಹೇಳಿದ್ದೆ. ಹಂಗೆ ಕಾಯ್ತಾಡ್ಕ ಆ ಸೈಡ್ ಓದ್ತಾಡೆ ತುಂಬಾ ಜನ ಯೂತ್ಸ್ ಉಳ್ಳರು, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡರು. ಹಂಗೆ ನೋಡ್ತಿ ಆಂಬಿಕಾ ನಿಮಗೆ ಇವನ್ ಡಾಕ್ಟರ್ನರು ಉಳ್ಳರು ನಮ್ಮ ಭಾಷೆ, ಅವರೆಲ್ಲ ಇಂಟರ್ವ್ಯೂ ಮಾಡೋಕು ನಮ್ಮ ಭಾಷೆನ ಒಂಚೂರು ಇದ್ ಮಾಡೋಕು ನಾ ಫಸ್ಟ್ ಇಂದಲ್ಲ ನಾ ಯೋಚನೆ ಮಾಡಿಂಡಿದ್ದೆ. ಅದೇ ಅದೇ ಯಾಗ ನೋಡ್ತಾಡಲ್ಲ ಎಲ್ಲರೆಲ್ಲ ಬಿಸಿ ಇರ್ತಾರೆ ಈಗ, ಅವರಿಗೆ ಕೆಲಸನ ಇದಾಗಿಂಡಿರ್ತು. ಆಂಬಿಕ ನಾವು ಒಂದರ ಶುರು ಮಾಡೋಕಂತ ಒಂದು ಆಸ್ ಪ್ರಿಪರೇಷನ್ ಹಾಕು ಹಂಗೆ ಮುಂದೆ ಮುಂದೆ ಮುಂದೆ ಹೋಗ್ತಿತ್ತು. ಅಂದೇನಾಗಿತ್ತು ಅಂದ್ರೆ ನಾ ಫಸ್ಟ್ ಹೇಳಿದ್ದೆ ಅವ್ರ ಅಣ್ಣನೊಟ್ಟಿ ನಿಮ್ಮ ಮನೆಗೆ ಬಂದು ನಾನು ಎಂಸಿ ಮಾಡ್ತಕ್ಕಂತ ನಮ್ಮ ಭಾಷೆನೇ ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರೆಲ್ಲ ಹೇಳಿದ್ದರು ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾ ಅಂದ್ರೆಲ್ಲ ಬಂದಿಂಡುಳ್ಳರು, ಅವ್ರಿಗೆಲ್ಲ ಅರ್ಥ ಆಕಿಲ್ಲ ತೊಂದರೆ ಇಲ್ಲ ನೋಡು ಮ್ಯಾನೇಜ್ ಮಾಡು ಆಚೆ ಮಾಡಿದ್ ಇದ್ ಮಾಡಿ. ಬಟ್ ನಂಗಿತ್ತು ನಮ್ಮ ಭಾಷೆ ನಂಗೆ ಮಾತಾಡೋಕೆ ಎಂತರಡೆ ಆಗಿಲ್ಲ ಅಂತ. ಅವ್ರು ಸಡನ್ ಆಗಿ ಬಂದು ಕರೆಯದು ಹೋಗಿ ಮಾತಾಡ್ತೇ ಆ ಸ್ಟೇಜ್ ಮೇಲೆ ಮಾತಾಡ್ತೇಯ ಅಂದ್. ಅಂದ್ರೆ ನಾಲ್ಲ ಕಾಪಂಡಿಯಿಂದ ಹಂಗೆ ಹೋಗಿ ಶುರು ಮಾಡಾಗ ಅಂದ ಅದ್ರ ನನ್ನ ಅಣ್ಣ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸೋಷಿಯಲ್ ಮೀಡಿಯಾನಿ ಹಾಕಾಗ. ಆಕ್ಚುಲಿ ಆ ದಿನ ನಂಗೆ ಎಂತ ಅನ್ಸ್ತಂತ ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತ ಇದ್ದೀನಿ, ಎಸ್ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತ, ಆಸೆ ಒಂಚೂರು ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲ ಬಂದಿತ್ತು. ಎದು ಭಾಷೆ ಇದು, ತುಳು ಭಾಷೆನ ಹಿಂಗೆಲ್ಲ ಯಾರಾಡಿ ಮಾತಾಡ್ತಾರ, ಎಲ್ಲಿ ಭಾಷೆ ಇದು, ಸುಳ್ಳ್ಯದಾಗ ಹಂಗೆ ಹಿಂಗೆ ಅಂತ ಹೇಳಿದೆ. ಆಗ ನಂಗೆ ಅನ್ಸುತ್ತೆ ನಮ್ಮ ಭಾಷೆನ ನಾವು ಮಾತಾಡ್ತಾ ಒಟ್ಟಿಂಗ್ ಒಟ್ಟಿಂಗ್ ಒಂದ್ ಸ್ವಲ್ಪ ಜನರಿಗೆ ಹೇಳಿಕೊಡೋಕು, ಈ ಕ್ವಶನ್ಸ್ ಆಗಲ್ಲ ಬರಕ್ಕಾಗ, ಗೊಂತಾಕು ನಮಗೊಂದು ಭಾಷೆ ಅಂತ ಹೇಳಿದೆ. ಆಮೇಲೆ ಆಗ ಬಂದ ನೆಗೆಟಿವ್ ಕಮೆಂಟ್ಸ್ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೆ ಅಂದ, ನಾ ನೆಗೆಟಿವ್ ಕಮೆಂಟ್ಸ್ನ ತೆಸಿಲೋಗಿ ಸ್ಟೇಟಸ್ ಹಾಕಿದ್ದಕ್ಕ ಹಿಂಗೆ ಕ್ವಶನ್ಸ್ ಬಂದಿತ್ತು ಅಂದ. ಆಗ ನಮ್ಮ ಇದನ್ನ ಇರ್ತ ನಮ್ಮ ಯುವ ಸಮುದಾಯ ತುಂಬಾ ಜನ ಹೋಗಿದೆ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರು, ನಮ್ಮ ಭಾಷೆ ಇದ್ದು ಆ ಒಂದು ಗೌರವನಿ, ಆ ಒಂದು ಹೆಮ್ಮೆನಿ, ನಮ್ಮ ಭಾಷೆ ನಾವು ಮನೆ ಪ್ರೌಡ್ ಇದ್ದೀನಿ. ಆಗ ನಂಗೆ ಅನ್ಸುತ್ತೆ ನಾನು ಈಗ ಇದ್ರ ಶುರು ಮಾಡ್ತಾರೆ ಖಂಡಿತ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳಿದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ
4: ನಮಸ್ಕಾರ, ನಮ್ಮ ಮುದ್ದು ಅಜ್ಜನರು, ನಮ್ಮ ಹ್ಯಾಂಡ್ಸಮ್ ಆಗಿರೋ ಅಜ್ಜನರು, ನಮ್ಮ ಬ್ಯೂಟಿಫುಲ್ ಆಗಿರೋ ಆಂಟಿ ಅಂಕಲ್ ನರು, ನಮ್ಮ ಕ್ಯೂಟಿ ಬಾಯ್ಸ್, ಜೊತೆಗೆ ನಮ್ಮನ ಜಾವೇನರು, ನಾವೆಲ್ಲರಲ್ಲ ಇಂದು ಮೋಸ್ಟ್ ಎಕ್ಸೈಟೆಡ್ ಆಗಿ ಇಷ್ಟು ದಿನ ಕಾಪಾಡಿದ್ದು ಪ್ರೋಗ್ರಾಮ್ ನಮ್ಮ ಹೇಮಲ್ ತಕ್ಕನ ಮೆಹಂದಿ ಫಂಕ್ಷನ್ ನಾವಿಂದ ಸೇರ್ದ. ಹಿರಿಯರು ಹೇಳಿದರು ಮದ್ವೆ ಮಾಡಿ ನೋಡಿಲ್ಲ ಮನೆ ಕಟ್ಟಿ ನೋಡು ಅಂತ. ಇನ್ನೊಂದು ಡಬಲ್ ಧಮಾಕ, ಮನೆಲ್ಲ ಕಟ್ಟಿಂಡೋಳರು ಮದ್ವೆಲ್ಲ ಮಾಡಿಂಡೋಳರು, ಇನ್ನೆಂತ ಬೇಕಲ್ಲ, ಒಂದೊಳ್ಳೆ ಸೌಂಡ್ ಸಿಸ್ಟಮ್ ಉಂಟು, ಒಂದೊಳ್ಳೆ ಲೈಟಿಂಗ್ಸ್ ಉಂಟು, ನಮ್ಮ ಹೇಮಲ್ ತಕ್ಕ ಒಂದು ಸ್ಟೇಜ್ ಮೇಲೆ ಬರ ಕಾಪುಂಡುಳ್ಳರು. ಹೆಣ್ಣು ಮಗು ಹುಟ್ಟದೊಡೆ ಬರೀ ಒಂದು ಹೆಣ್ಣು ಮಗು ಮಾತ್ರ ಹುಟ್ಟಲ್ಲ, ಅವಳೊಟ್ಟಿಗೆ ಒಂದು ಆಸೆ ಕನಸುಗಳು ಹುಟ್ಟು. ಅವಳ ಎಜುಕೇಶನ್ ಆಗಿರಲಿ, ಅವಳ ಜಾಬ್ ಆಗಿರಲಿ, ಅವಳ ಮದ್ದೆ ಆಗಿರಲಿ, ಇದೆಲ್ಲ ಒಂದು ಆಸೆ ಕನಸುಗಳಿಟ್ಟು ಆ ಕನಸನ ನನಸು ಮಾಡ್ತಂತ ದಿನ ಇದು.
0: ಒಂದು ಕೈಲಿ ಮಡಕೆದ ಮಾಡ್ತಾ ಚಕ್ರನ ತಿರುಗಿಸಿದ್ದೆ, ಇನ್ನೊಂದು ಕೈಲಿ ಅದಕ್ಕೆ ಒಂದು ಶೋಕ್ ಶೇಪ್ ಕೊಡ್ತಲೇ ಕೊನೆ. ನೀವು ಇಂಜಿನಿಯರಿಂಗ್, ಮಾಡೆಲಿಂಗ್, ಆಂಕರಿಂಗ್, ರೈಡಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಟಿಂಗ್, ವ್ಲಾಗ್ ಹಿಂಗೇನೆ ಎಲ್ಲ ಕೆಲಸನ ಒಟ್ಟಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ?
1: ಅದು ಸ್ವಲ್ಪ ಆಕ್ಚುಲಿ ಕಷ್ಟನೇ, ಎಲ್ಲ ಇದು ಮಾಡುತ್ತೆ, ಆಗಲ್ಲ ತಿಂಗ್ ಮಾಡಿಂಡಿರ್ತಿ, ಈಗ ವರ್ಕ್ ಮಾಡಿಂಡಿರುತ್ತೆ, ಎಲ್ಲ ಕೆಲವೊಂದ್ಸತಿ ಕಾಲ್ ಬಂದಿಂಡಿರ್ತು, ಇಲ್ಲಿ ಶೋಸ್ ಇರ್ತು, ಮಾಡ್ತೀರಾ ಅದು ಇದು ಅಂತ ಹೇಳಿದ್ವಿ. ಆ ವಿಷಯನೇ ನಂಗೆ ನನ್ನ ಅಪ್ಪ ಅಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಅಜಿತ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂತ ಹೆಲ್ಪ್ ಬೇಕಿರುತ್ತೆ ನಂಗೆ, ಎಲ್ಲ ಅಡಿ ಈಗ ಶೂಟ್ ಇರೋತಿಲ್ಲ, ಅಜಿತ್ ಕರ್ಕೊಂಡು ಹೋಗಿ ಬಿಟ್ಟಿದ್ದಿ, ಕರ್ಕೊಂಡು ಬರ್ತಾರೆ, ಅದೆಲ್ಲ ವರ್ಕ್ ಅವರೇ ಮ್ಯಾನೇಜ್ ಮಾಡ್ತಾರೆ, ಅದೊಂದು ಧೈರ್ಯ. ಈಗ ನಾ ಅದೇ ಹೇಳೋದು, ನಿಮಗೆ ಮಾಡೋಕ್ಕೂ ನಿಂತರ ಅಡಿ ಇಂಟ್ರೆಸ್ಟ್ ಇರ್ತಾಳೆ, ನಿಮಗೆ ಎಲ್ಲ ಕಡೆ ಅಪರ್ಚುನಿಟೀಸ್ ಓಪನ್ ಇರ್ತು. ನಮ್ಮ ಇದೇನೆ ತುಂಬಾ ಜನ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿಕೆ ಅಂತ, ಮಾಡ್ಲಿಂಗ್ ಇಂಟ್ರೆಸ್ಟ್ ಉಂಟು, ಮೇಕ್ ಓವರ್ ಹೋಗಕ್ಕೆ ಇಂಟ್ರೆಸ್ಟ್ ಉಂಟು ಅಂದ. ಆಗ ನಂಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಉಂಟು ನಾ ಅವರೊಟ್ಟೆಲ್ಲ ಶೇರ್ ಮಾಡ್ತೇನೆ, ಹೋಗ್ನಿ ಮಾಡ್ನಿ ಮುಂದೆ ಅಂದ್ರೆ ಮುಂದೆ ಮತ್ತೆ ನಮಗೆಲ್ಲ ಖುಷಿಯಲ್ಲ, ಅವರ ನಮ್ಮ ಇದು ನಮಗೆ ಗುರ್ತ ಉಂಟು ಅವರು ಹೇಳಕ್ಕೆ. ಹಂಗೆ ಅದು ನಂಗೆ ಇಂಟ್ರೆಸ್ಟ್ ಆಕ್ಚುಲಿ, ಇದಕ್ಕೆಲ್ಲ ಹೋಗು ಎಂತಾಡಿ ಮಾಡೋಕು, ನಾಲ್ಕು ಜನರಿಗೆ ಗುರ್ತಾಕು ಅಂತ ಹೇಳಿ.
0: ಎಲ್ಲ ಮುಂದೆ ಬಂದು ನೋಡಿರಿ, ನಿಮ್ಮ ಹಸ್ಬೆಂಡ್ ಎಲ್ಲ ನಿಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ?
1: ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾ ಯಾವಾಗ ಒಂದು 120 ಐಡಿಯಾಸ್ ಎಲ್ಲ ಕೊಟ್ಟಿಂದಿರ್ತೇನೆ, ನಂಗೆ ಇದು ಮಾಡೋಕು, ನಂಗೆ ಅವರೇ ಹೇಳಿರ್ತಾರೆ, ಒಂದು ದಿನ ಹೇಳ್ತೆ ಮಾಡ್ಲಿಂಗ್ ಮಾಡೋಕ್, ಇನ್ನೊಂದು ದಿನ ಹೇಳ್ತೆ ಅಡುಗೆ ಮಾಡ್ತೆ, ನಾನು ವಿಡಿಯೋ ಮಾಡಿ ಹಾಕ್ತೆ ಅಂತ ಹೇಳಿದ್ ಎಸ್ ಹೋಗೊಂಡಿರ್ತೀನಿ ನನ್ನ ತಲೆ ನೀ ಎಲ್ಲ ಅಲ್ಲ ಅಂದ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಂತ ಹೇಳ್ತಾರೆ ಇಲ್ಲ ಬೇಡ ಆತಲ್ಲ ಹಂಗೆಲ್ಲ ಹೇಳ್ತಾರ. ಅಂಡ್ ಅವ್ರಿಗೆ ನಂಬಿಕೆ ಉಂಟು, ಲೈಕ್ ನಾನು ಎಲ್ಲ ಅಡಿ ಹೋಗಿದೆ ಅಂತ ಅಡಿ ಅಚೀವ್ ಮಾಡ್ತೆ, ಮಾಡೇ ಮಾಡ್ತೆ, ನನ್ನಿಂದ ಧೈರ್ಯ ಉಂಟು ಅಂತ ಹೇಳಿದೆ.
0: ಈಗ
1: ನಾನು ನೋಡಿದೆ ನಮ್ಮ ಇದನ್ನ ಎಲ್ಲರಲ್ಲ ಅವರು ಲೈಕ್ ಬೇತರಿ ಸಪೋರ್ಟ್ ಮಾಡ್ತಾಗ್ಲ ನಾನು ನೋಡಿದೆ, ನಾನು ಒಂದು ವಿಡಿಯೋ ಹಾಕತ್ತಡ ನಮ್ಮ ಯುವ ಸಮುದಾಯ ತುಂಬಾ ಹೆಲ್ಪ್ ಮಾಡಿಂಡುಳ್ಳ, ತುಂಬಾ ಸಪೋರ್ಟ್ ಮಾಡಿಂಡುಳ್ಳ. ಆ ಕಮೆಂಟ್ಸ್ ಎಲ್ಲ ಅಜಿತ್ ಓದುತ್ತಿಲ್ಲ ಅವ್ರು ಹೇಳಿರ್ತಾರೆ, ನೋಡು ನಿನ್ನ ಇದ್ರಲ್ಲಿ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕಮೆಂಟ್ಸ್ ನೋಡು ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನಿನ್ನ. ನಾನು ಒಂದೊಂದಿನ ವಿಡಿಯೋಸ್ ಮಾಡಲ್ಲ ಅವರೇ ಕೇಳಿರ್ತಾರೆ, ಅವತ್ತು ಮಾಡುದಿಲ್ವಾ ಇವತ್ತೆಂತಾದ್ರೂ ಮಾಡಿ ಹಾಕು ಅಂತ, ಅದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ
0: ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ?
1: ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾನೀಗ ಕರೆಂಟ್ ಆಗಿ ಜರ್ಮನ್ ಬೇಸ್ಡ್ ಕಂಪನಿ ವರ್ಕ್ ಮಾಡಿಂಡುಳ್ಳೆ, ನನ್ನ ಟೀಮ್ ಇರ್ತಾರೆ ಸ್ವಲ್ಪ ಜನ ಜರ್ಮನ್ ಉಳ್ಳರಕ್ಕ, ಸ್ವಲ್ಪ ಜನ ಜರ್ಮನ್, ಸ್ವಲ್ಪ ಜನ ಪಾಕಿಸ್ತಾನ್, ಈಜಿಪ್ಟ್, ಆ ಲೊಕೇಶನ್ಸ್ ನೆಲ್ಲ ಉಳ್ಳರು. ನಾನು ಇಲ್ಲಿದ್ದ ವ್ಲಾಗ್ಸ್ ನ ಆಕ್ಚುಲಿ ನಾನು ಅವರೆಲ್ಲ ಶೇರ್ ಮಾಡ್ತಾಕ, ನಮ್ಮ ಭಾಷೆ ನಿನ್ನ ವ್ಲಾಗ್ಸ್ ಮಾಡಿಂಡುಳ್ಳೆ ನೋಡಿ ನೋಡಿ ಅಂತ ಹೇಳಿದೆ. ನನ್ನ ಆ ಕೊಲೀಗ್ಸ್ ಎಲ್ಲ ನೋಡಿಕೊಂಡಿರ್ತಾರೆ, ಐ ಲರ್ನ್ ಅ ನ್ಯೂ ವರ್ಡ್ ಟುಡೇ, ಇಟ್ಸ್ ಗುಳುಂಬು, ಐ ಲರ್ನ್ ಇಟ್, ಐ ಲರ್ನ್ ಇನ್, ಹಂಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ. ನಂಗೆ ಅನ್ಸ್ತು ಓ ನಮ್ಮ ಭಾಷೆ ಈಗ ಜರ್ಮನ್ ಊಟ ರೀಚ್ ಆಗುತ್ತೆ, ಅದೊಂದು ಭಾರಿ ಖುಷಿ ಆಯ್ತು. ಆಮೇಲೆ ಈಗ ನಮ್ಮ ಕಂಪನಿ ಕೆಲವೊಂದು ನನ್ನ ಕೊಲೀಗ್ಸ್ ಆಗಿರಲಿ ಇಲ್ಲಿ ಊರ್ದರ ತುಳು ಮಾತಾಡ್ತಾರೆ ಅವರಿವರು, ಅವರೆಲ್ಲ ಹೇಳಿರ್ತಾರೆ ನಾನು ಆಕ್ಚುಲಿ ಜರ್ಮನ್ ಕಲ್ತಿದ್ದೆ, ಜರ್ಮನ್ ರಿಲೊಕೇಟ್ ಆಗಕ್ಕೆ ನಂಗೆ ಆಪರ್ಚುನಿಟಿ ಬಂದಿತ್ತು. ಆಗ ನಾನು ಜರ್ಮನ್ ಬಿಕ ಕನ್ನಡನ ಕಂಪೇರ್ ಮಾಡಿ ಇದು ಮಾಡ್ತಿದ್ದೆ, ಈ ವರ್ಡ್ ಆತಡ ಹಿಂಗೆ, ಈ ವರ್ಡ್ ಆತಡ ಹಿಂಗೆ ಅಂತ. ಆಗ ನನ್ನ ಕೊಲೀಗ್ಸ್ ಎಲ್ಲ ನಂಗೆ ಇದು ಮಾಡ್ತಿದ್ದಾರೆ, ನೀನು ಸೈಡ್ ಅಲ್ಲಿ ನಿಮ್ಮ ಭಾಷೆ ಸಹ ಬರ್ಕೋ, ಈ ವರ್ಡ್ ಅಂದ್ರೆ ಹೀಗೆ, ಮೂರು ಭಾಷೆ ನೀನು ಕಂಪೇರ್ ಮಾಡಿ ಮಾತಾಡಿದಾಗೆ ಆಗ್ತದೆ ಅಂತ. ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅಂದ್ರೆ ನಾನು ಎಂತ ಮಾತಾಡೋಕೆ ಹೋಗ್ತಾರೆ ನಮ್ಮ ಭಾಷೆ ಅವರು ಅಂದ್ರೆ ಅಪ್ಪ ನೆನಪು ಮಾಡ್ತಾರೆ, ನಿನ್ನದೊಂದು ಭಾಷೆ ಉಂಟು, ನಿನ್ನದೊಂದು ಭಾಷೆ ಉಂಟು. ಈಗ ನಿಮಗೆ ನಾನು ನೀವು ಹಾಕೋ ವಿಡಿಯೋಸ್ ನಾನು ನೋಡಿದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿದ್ರು, ಅದು ನಾವ್ ಸಿಕ್ತ ತುಂಬಾ ಕಮ್ಮಿ ಗೊತ್ತಾಯ್ತ. ಆ ಸಪೋರ್ಟ್ ಸಿಕ್ಕತ್ತಡೆ ಸಾಕು, ನಾವ್ ಇನ್ನೆಲ್ಲ ಮುಂದೆ ಹೋಗಲ್ಲ. ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಸಮುದಾಯ ತುಂಬಾ ಜನ ಉಳ್ಳರು, ಈ ತರ ತುಂಬಾ ಟ್ಯಾಲೆಂಟ್ ಇರ್ತಾರ, ಎಂತರ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಎಂತರ ಅನ್ಸುತ್ತಾರ. ನೀವು ಬೇಕಂತ ನಮ್ಮ ಕಮೆಂಟ್ ಸೆಕ್ಷನ್ ಬಂದು ನೋಡಲೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನೀವ್ ಅದ್ರ ಮೋಟಿವೇಶನ್ ಆಗಿತ್ತೆ, ನೀನು ಶುರು ಮಾಡಲೆ. ಅದ್ರ ನಾ ಹೇಳ, ಈಗ ಎಂತ ಅಡಿ ಫಂಕ್ಷನ್ ಇತ್ತಡಲ್ಲ ಆಸೆ, ಆಗ ನಮ್ಮ ಕರೆತರ ಇಂದು ಫಂಕ್ಷನ್ ಉಂಟು, ಇಂದು ನೀ ಬಂದಿ ಬೇಕಂತಡೆ ಮಾತಾಡಲೆ, ಅದೆಲ್ಲ ಹೇಳುತ್ತೆ ನಮ್ಗೆ ಖುಷಿ ಆಗುತ್ತೆ. ನಮ್ಮ ಸಮುದಾಯ ನೀ ಈ ಸಪೋರ್ಟ್ ಮಾಡಿಂಡುಳ್ಳರಲ್ಲ. ಸೊ ನಾವು ನಮ್ಮ ಭಾಷೆನ ಎತ್ತಿ ಹಿಡಿದಾಗ ಅದು ನಮಗೆ ಕೊಟ್ಟಂತ ಒಂದು ಇದ್ರ ನಾವು ರಿಟರ್ನ್ ಕೊಟ್ಟಿಂಡುಳ್ಳ ಅಂತ ಆಸೆ.

0: ಎಂಟು ವರ್ಷ ನೀವು ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತಿದ್ದೀರಿ, ನೀವು ಇಷ್ಟೆಲ್ಲ ಬೆಳೆಯಬೇಕು ಅಂದ್ರೆ ಒಂದು ಭದ್ರ ಬುನಾದಿ ಎಸ್ ಡಿ ಎಂ ಕಾಲೇಜ್ ಇಂದ ಹೇಳಲು ಹಳೆ ವಿದ್ಯಾರ್ಥಿ ಆಗಿಕೊಂಡಿರಿ.
1: ನಾನಿಲ್ಲಿ ಜರ್ನಲಿಸಂ ಕಲ್ತಿರ್ತ ಟೈಮ್ ಈ ರೇಡಿಯೋ ನಿನಾದದ ಫಂಕ್ಷನ್ಸ್ ಅಂದ್ರೆ ಡೈಲಿ ಪ್ರೋಗ್ರಾಮ್ಸ್ ಎಲ್ಲ ಆಗಿಂಡಿತ್ತಕ್ಕ, ಆಗ ನಾನು ಹೇಳ್ತಿದ್ದೆ ಮ್ಯಾಮ್ ಒಟ್ಟಿ ನಂಗೆಲ್ಲ ಒಂಚೂರು ಒಂದ್ಸರ್ತಿ ರೇಡಿಯೋನಿಲ್ಲ ಮಾತಾಡೋಕೋ, ಈ ಆರ್ ಜೆ ಎಸ್ ಲೈಕ್ ಅದೊಂದು ಬೇರೆ ತರ ಎಂತರ ಫೀಲ್ಡ್, ಅದೇನಿಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡೋಕು ಅಂದ. ಆಗ ಮ್ಯಾಮ್ ಹೇಳಿದ್ದು ನಿಂಗೆ ಎಲ್ಲದಲ್ಲಿಲ್ಲ ಕಾಲ್ ಹಾಕಿರ್ತು, ಓಕೆ ಅಲ್ಲಿ ಅಪರ್ಚುನಿಟಿ ಇತ್ತಡೆ ನಿನ್ನ ಕರೆತೆ ಅಂದ. ಅದೇ ನಮಗೆ ಇಂಟ್ರೆಸ್ಟ್ ಉಂಟು ಅಂತ ಅಪರ್ಚುನಿಟಿ ಅರ್ಸಿನ್ ಬರುತ್ತೆ ಅಂತ ಹೇಳಕ್ಕೆ ಅಂದ ಯಶವಂತ್ ಸರ್ ಇದ್ದಾರೆ ಅವರು ಇಲ್ಲಿ ಎಸ್ ಡಿ ಎಂದರು, ಅವ್ರಿಗೊಂದು ಸ್ಟೋರಿ ಇದ್ರಲ್ಲ ಎಂತರ ಒಂದು ಶೂಟ್ ಮಾಡಿದ್ದಾರೆ. ಆ ಟೈಮ್ ನೀವು ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಕೊಡಕ್ಕಿದ್ದ, ಆಗ ಒಂದ್ ಎರಡ್ ಸರ್ತಿ ಕರೆದಿದ್ದರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಕ್ಕುಂಟು ಇದಕ್ಕೆ ಅಂದೇಳಿ, ಆಗ ಬಂದಿದ್ದೆ ನಾ ಈ ರೇಡಿಯೋ ಇದಕ್ಕೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು, ಲೈಕ್ ರೇಡಿಯೋ ಕ್ಯಾಮರಾ ಮುಂದೆ ಮಾತಾಡ್ತಾಗ ಅಭ್ಯಾಸ ಆಗಿತ್ತು, ಆ ತಡೆ ಈಗ ಕುಳಿತಿಂಡಿ ಜಸ್ಟ್ ಮೈಕ್ ಹಿಡ್ಕೊಂಡು ಮಾತಾಡೋಕು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡುದ.
0: ನೀವೊಂದು ಈ ಕಾಲೇಜಲ್ಲಿ ಕಲಿತ ಒಂದು ಆ ಟೈಮದ ಬಗ್ಗೆ ಕಳೆದ ದಿನಗಳು ಇದರ ಬಗ್ಗೆ ಹೇಳ್ತೀರಿ ಅಂತ.
1: ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಶ್ರುತಿ ಮ್ಯಾಮ್, ಬಿಕಾ ಭಾಸ್ಕರ್ ಸರ್, ನಾನ್ ಬಂದು ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು ಎಂತ ಅಡಿ ಮಾಡೋಕು ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ದರು ನಾವು ನಿಮಗೆ ಅಪರ್ಚುನಿಟೀಸ್ ಕೊಡ್ತಾ, ಲೈಕ್ ನಿಮಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕೊಡ್ತಾ, ಆತರ ನನ್ನ ಫೀಲ್ಡ್ ಬೇತೈತೆ, ನಾ ಇಂಜಿನಿಯರಿಂಗ್ ಆಗಿದ್ದು ಫೀಲ್ಡ್ ಬೇತೆ, ಸೊ ನಾವು ನಿಮ್ಮ ಎಷ್ಟು ದಿನ ಪುಷ್ ಮಾಡಕ್ಕೋ ತಾಸ್ ದಿನ ಪುಷ್ ಮಾಡಲೆ, ಅದೇ ಬಿಕಾ ನಿಮಗೆ ಗ್ರೋ ಹಾಕೊಂಡ ತಡ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಾವತ್ತು, ನಿನ್ನೆಗೆ ಓನೇ ನಡೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡೋಕಾವತ್ತು ಅಂದ. ನಾನು ಇಲ್ಲಿ ಜರ್ನಲಿಸಂ ಕಲ್ತಾಗ ಕೊರೋನಾ ಟೈಮ್ ಟೈಮ್ ಎಂತ ವೇಸ್ಟ್ ಮಾಡ್ತಂದೇಳಿ ಇಲ್ಲಿ ಬಂದಿದ್ದೀವಿ. ಮ್ಯಾಮ್ ಅಂತ ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು, ಆ ಟೈಮ್ನ ಒಂದಾಸ ಶೋಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಪೆಪ್ಪರರ ಪ್ಯಾರರ ಅಂದ್ ಒಂದು ಮೂವಿ ಇತ್ತು, ಅದ್ರ ಪ್ರಮೋಷನ್ ಆಗಿರಲಿ, ನನ್ನ ಚೇತಕ್ಕೊಂದಿತ್ತು ಶ್ಯಾಡೋನ ಹೆಸರು ಬಚ್ಚಿದ್ದೆ ಅದ್ರಗೊಂದು ವಿಡಿಯೋ ಮಾಡಕ್ಕೆ, ಅದೆಲ್ಲ ಇಲ್ಲೇ ಮಾಡ್ಸಕ್ಕೆ, ಅದಾಮ್ಕೆ ಒಂದ್ ಎರಡ್ ಮೂರು ಶಾರ್ಟ್ ಫಿಲ್ಮ್ಸ್ ಮಾಡ್ದೆ ಇದೆ ಎಸ್ ಡಿ ಎಂದರ್ ಇವರ ಸಪೋರ್ಟ್ ಆಗಿದೆ, ತುಂಬಾ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಎಂದರ್. ಅದಾಮ್ಕ ಡಿಪ್ಲೊಮಾ ಇರೋತಿಲ್ಲ ಆಸೆ, ಆಗ ಕಾಲೇಜ್ ನಿಯಂತ್ರಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಡಲ್ಲ ಎಂತರಿತ್ತಡಲ್ಲ ಕರೆತಿದ್ರು ಮಾತಾಡು ಅಂತ ಹೇಳಿ ವೇದಿಕೆನ ಕೊಡ್ತಿದ್ರು. ಎಂ ಸಿ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಡ್ಯಾನ್ಸ್ ಆಗಿರಲಿ ಡ್ರಾಮಾ ಆಗಿರಲಿ ಎಂತರಿತ್ತಡಲ್ಲ ಬಂದಿದ್ವಿ, ಪಾರ್ಟಿಸಿಪೇಟ್ ಮಾಡಕ್ಕೆ ಅಪರ್ಚುನಿಟಿ ಸಿಕ್ಕಿತ್ತು. ಅದಾಮ್ಕ ಎಸ್ ಡಿ ಎಂ ಕಲಾ ವೈಭವ ಅಂದುಂಟು, ಅದೇನಿಲ್ಲ ಆಸೆ, ನಾನು ಪಿ ಯು ನಿರುತ್ತೆ ಅದು ಸ್ಟಾರ್ಟ್ ಆಗಿದ್ದಾಗ ಆಗಲ್ಲ ಆಸೆ, ನಮಗೆ ಅಪರ್ಚುನಿಟಿ ಸಿಕ್ಕಿತ್ತು ನಮಗೆ ಕಲಾ ವೈಭವನಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಪಾರ್ಟ್ ಆಗಿದೆ. ನನ್ನ ಡ್ಯಾನ್ಸ್ ಕೊರಿಯೋಗ್ರಫರ್ ಬಂದು ಪ್ರಮೋದ್ ಆಳ್ವಸರ್ ಅಂದ್, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್, ಅವರ ಸ್ಟೂಡೆಂಟ್ ಆಗಿ ಅಲ್ಲಿ ಡ್ಯಾನ್ಸ್ ಕಲ್ತಕೊಂಡ ಅದು ಒಂದು ನಾವಾಗಿ ಹೋಗಿ ಕಲ್ತಾಗ ತುಂಬಾ ಕಷ್ಟ ಉಂಟು, ಶಾಲೆನೆ ನಮಗೊಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತಾಗ ತುಂಬಾ ದೊಡ್ಡ ಗಿಫ್ಟ್ ಅಂತ ಹೇಳುತ್ತೆ.

0: ನೀವೊಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆ ಉದ್ಯೋಗಲ್ಲಿ ಉಳಿಯಿರಿ, ಸುಮಾರು ಸಾಧನೆಗಳು ಮಾಡ್ತೀರಿ. ಮುಂದೆ ಎಜುಕೇಷನ್ ಮಾಡ್ತಂತೆ ವಿದ್ಯಾರ್ಥಿಗಳಿ ಅಥವಾ ಯುವ ಸಮುದಾಯ ಅಲ್ಲದೆ ಪೋಷಕರಿ ನೀವು ಯಾವ ರೀತಿ ಸಜೆಷನ್ ಕೊಡಲು ನಿರ್ತದೆ ಹೇಳಲ್ಲ?
1: ಆಕ್ಚುಲಿ ಎಂತರಂತಡೆ ನಾವು ಪೋಷಕರಾಗಿ ಎಂತರ್ ಮಾಡ್ತಾನೆ ತಡೆ ಮಕ್ಕಳು ಎಂತರ ಇಂಟ್ರೆಸ್ಟ್ ಉಂಟು ನಾವು ನೋಡಕ್ ಹೋತಲ್ಲ, ಇಂಜಿನಿಯರಿಂಗ್ ಆಗ್ನಿ ಇಲ್ಲ ಡಾಕ್ಟರ್ ಮಾಡಿ ಹಿಂಗೆ ಹೇಳಂಡ್ ಹೋತ. ಈಗ ನಮ್ಮ ಮಕ್ಕಳಿಗೆ ಈಗ ತುಂಬಾ ಅಪರ್ಚುನಿಟೀಸ್ ಉಂಟು, ಬೇತ ಬೇತ ಹೊಸ ಹೊಸ ಫೀಲ್ಡ್ ಗಳು ಸ್ಟಾರ್ಟ್ ಆಗಿಂಟು. ಅವರಿಗೆ ಎದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಹೋಗಕ್ಕೆ ಇದು ಬಿಡೋಕು. ನಾವು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾವು ಹೇಳ್ತಾ ನಾವು ಫೋರ್ಸ್ ಮಾಡಿದ್ವಿ ಇಂಜಿನಿಯರಿಂಗ್ ಮಾಡಿ ಮಾಡಿ ಅಂತ ಹೇಳಿ ಕಳಿಸ್ತಾ ಅಸ್ ಈಸಿ ಇಲ್ಲ. ಈಗ ಜಾಬ್ ಮಾರ್ಕೆಟ್ ನಿ ಜಾಬ್ ಸಿಗುತ್ತೆ, ಅದೇನೋ ಬೇರೆ ಫೀಲ್ಡ್ ಈಗ ಎಡಿಟಿಂಗ್ ಆಗಿರಲಿ ಅಥವಾ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಅಪರ್ಚುನಿಟೀಸ್ ಉಂಟು. ಆ್ಯಂಡ್ ಆ ಫೀಲ್ಡ್ ಇಂಜಿನಿಯರಿಂಗ್ನಿಂದೆಲ್ಲ ಜಾಸ್ತಿ ಅರ್ನ್ ಮಾಡಿಂಡುಳ್ಳರು ಒಂದಾತ. ಸೊ ಮಕ್ಕಳಿಗೆ ಅದೇನು ಇಂಟ್ರೆಸ್ಟ್ ಉಂಟು, ಸ್ಪೋರ್ಟ್ಸಿನ ಇಂಟ್ರೆಸ್ಟ್ ಉಂಟು ಅಂತ ನಾವು ಅದನ್ನೇ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಅಂತ ಬರುತ್ತೆ, ನಾನು ನಮ್ಮ ಯುವ ಸಮುದಾಯಕ್ಕೆ ಇದರ ಸಜೆಸ್ಟ್ ಮಾಡ್ತೆ. ಕಾಲೇಜಸ್ ಈಗ ನಿಮಗೆ ಸಬ್ಜೆಕ್ಟ್ಸ್ ಇರ್ತು, ನಿಮಗೆ ಪ್ರಾಕ್ಟಿಕಲ್ ಅಥವಾ ಥಿಯರಿ ನಾಲೆಜ್ ಇರ್ತು ಎಲ್ಲೆಲ್ಲ ಓಕೆ, ಆತರ ನಿಮ್ಮ ಮೇನ್ ಎಂತ ಸ್ಕಿಲ್ ಅಪ್ಗ್ರೇಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಹೊರಗೆ ನಿಮಗೆ ಕೋರ್ಸಸ್ ಇರ್ತು, ಇಂಟರ್ನ್ಶಿಪ್ಸ್ ಇರ್ತು, ಆ್ಯಂಡ್ ನೀವು ಬೇತಿಂತರಾಡಿ ಹೊಸ ಲ್ಯಾಂಗ್ವೇಜಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಇಂಜಿನಿಯರಿಂಗ್ ಅದರೆಲ್ಲ ಕಲಿತ ತಡ ಬೆಟರ್ ಇರ್ತು ಈಗ ಜಾಬ್ ಮಾರ್ಕೆಟ್ನೇ ನಿಮಗೆ ಅಪರ್ಚುನಿಟೀಸ್. ಹೆರಗೆ ಹೋಗಿದ್ದೆ ಜಾಬ್ ಸೇಸ್ ಅಂತ ಈಗ ಭಾರಿ ಕಷ್ಟ ಉಂಟು. ಸೊ ನೀವು ಸ್ಟಡೀಸ್ ಮಾಡಿರೋತೆ ಇದೆಲ್ಲ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತು ತುಂಬ ಇಂಪಾರ್ಟೆಂಟ್ ಹೌದು. ಹಂಗೇನೆ ಪೇರೆಂಟ್ಸ್ ಆಸೆ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇವನ್ ನಮ್ಮ ರೆಸ್ಯೂಮ್ನಿ ನಮ್ಮ ಸ್ಕಿಲ್ ಸೆಕ್ಷನ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಸ್ಕಿಲ್ಸ್ ನಿಮ್ಮ ಇಂಪ್ರೂವ್ ಮಾಡೋಕು, ನಿಮ್ಮ ಕೆಲವೊಂದು ಸಬ್ಜೆಕ್ಟ್ನ ಇದ್ದಾಗ ಇಲ್ಲದ ಟಾಪಿಕ್ಸ್ನ ಹೆರಿಗೆ ಮಾರ್ಕೆಟ್ನಿ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅದರ ಕಲ್ದತ್ತ ತುಂಬ ಇಂಪಾರ್ಟೆಂಟ್ ಹೌದು. ಅದೇ ಅಂಕೆ ಯುವ ಸಮುದಾಯನೆಲ್ಲ ನಾನು ಅದೇ ಹೇಳ್ತಾ, ಈಗ ಅಪರ್ಚುನಿಟೀಸ್ ಓಪನ್ ಉಂಟು ಗೊಂತಾಟ, ಒಂದೇ ಫೀಲ್ಡ್ ಅಲ್ಲ. ಈಗ ನಾವೆಂತರ್ ಮಾಡ್ತಾ ಅಂತಾರೆ, ಈಗ ಇಂಜಿನಿಯರಿಂಗ್ ಆಗಿ ಜಾಬ್ ಸಿಕ್ಕದ್ರೆ ತುಂಬಾ ಜನ ಉಳ್ಳರ್ಕೊಂತ ಇಲ್ಲಿಗೆ ಮುಗಿಯತ್ತೆ, ನಂಗೆ ಜಾಬ್ ಸಿಕ್ಕಂಡಿಲ್ಲ ಆಗಂಡಿಲ್ಲ ಆತ್ ಮುಗಿಯತ್ತೆ ಅನ್ಸಿನಕಾಗ. ಓಕೆ, ಇಂಜಿನಿಯರಿಂಗ್ನಿ ತುಂಬಾ ಇದು ಉಂಟು, ಡೆವಲಪರ್ ಮಾತ್ರ ಅಲ್ಲ, ಟೆಸ್ಟರ್ ಉಂಟು, ಡೇಟಾ ಅನಲಿಸ್ಟ್ ಉಂಟು, ಬೇತೆ ಬೇತೆ ರೋಲ್ಸ್ ಉಂಟು. ಓಕೆ, ನಂಗೆ ಡೆವಲಪರೇ ಹಾಕೊಂಡು ಕುಳಿತ ತಡ ಆಯ್ತಲ್ಲ, ಬೇತೆ ರೋಲ್ಸ್ ಟ್ರೈ ಮಾಡೋಕಾಗುತ್ತಂತ ನಾವು ಗ್ರೋ ಆಗಂಟು ಅವಕಾಶಗಳು ತುಂಬಾ ಉಂಟು. ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರೇ ಮಾಡೋಕೊಂದಿಲ್ಲ, ಬೇತೆ ಅಪರ್ಚುನಿಟೀಸ್ ಎಂತ ಉಂಟು, ಆದ್ರೆ ಯೂಸ್ ಮಾಡಿ ಇದು ಫೀಲ್ಡ್ ಗೆ ನಾವು ಬರೋಕು ಅಂತ ಎಂತರ್ ಮಾಡಲ್ಲ ಅದ್ರ ಬಚ್ಚನ ಕೊಂತ. ಅದಾಂಬಿಕ ಈಗ ನಾವು ಪೇರೆಂಟ್ಸ್ಗೆಲ್ಲ ಅದೇ ಸಜೆಸ್ಟ್ ಮಾಡ್ದೆ, ಈಗ ಹೊಸ ಹೊಸ ಕೋರ್ಸ್ ಗಳೆಲ್ಲ ಸಿಕ್ತು ಗೊಂತಾತ, 300 ರೂಪಾಯಿ 200 ರೂಪಾಯಿ ಒಂದು ಹೊಸ ಕೋರ್ಸ್ ಸಿಕ್ಕು, ಸ್ಕಿಲ್ಸ್ ಅಪ್ಗ್ರೇಡ್ ಮಾಡಿದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ, ಖಂಡಿತ ನಾವು ಮುಂದೆ ಮುಂದೆ ಹೋಗಕ್ಕೆ ತುಂಬಾ
0: ಯಾರಿಲ್ಲ ಒಂದು ಇಂಟ್ರೆಸ್ಟ್ ಇದೆ,
1: ಇಂಟ್ರೆಸ್ಟ್ ಇರೋದು ಇದನ್ನ ಹೋಗು. ಅಂಡ್ ನಾವು ನೆಕ್ಸ್ಟ್ ಒಂದು 2 ಇಯರ್ಸ್ ಎಂತರ್ ಮಾಡಕೊಂಡ್ ಹೇಳಿ ನಮಗೆ ಇದಿರೋಕು, ಇನ್ನೊಂದು 2 ಇಯರ್ಸ್ ನಾನು ಈಸ್ ಮಾಡಿರ್ತಿ ಈ ಅಚೀವ್ಮೆಂಟ್ ಮಾಡಿರ್ತೇನೆ, ಗುರಿ ಇರೋಕು. ಹೌದು, ಗುರುಗಳೀಗ ನಮಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕುತ್ತೆ, ಯೂಟ್ಯೂಬ್ ನಿ ನಮಗೆ ಎಲ್ಲ ರಿಸೋರ್ಸಸ್ ಸಿಕ್ಕೊಂಡುಂಟು, ಲಿಂಕ್ಡ್ಇನ್ ನಿ ನಾವು ಕಲ್ತಗತ್ತೆ ಸುನೋಗೆ ಹಾಕತ್ತಡೆ ಸಾಕು. ಸೊ ನಮಗೆ ಎಲ್ಲ ಆಲ್ರೆಡಿ ಉಂಟು ಗೊತ್ತಾತ, ಮುಂಚಿನ ಕಾಲಲ್ಲ ನಾವೀಗ ಕಷ್ಟ ಪಡಕೊಂಡಿಲ್ಲ. ಸೊ ಇರ್ತಾಗ ನಾವು ಈಸಿ ಆಗಿ ಯೂಸ್ ಮಾಡಿ ಮುಂದೆ ಹೋತಾಡ್ ಸಾ.
0: ಸುತ್ತಮುಟ್ಟ ನಿಮ್ಮೊಟ್ಟಿಗೆ ಮಾತಾಡಿದ್ದು, ನಿಮ್ಮ ಅನುಭವನೆ ಎಲ್ಲ ಹಂಚಿನದು, ಟೈಮ್ ಹೋದದೆ ಗೊತ್ತಾದಲ್ಲ ನೋಡಿ, ಮಣ್ಣದ ಚಕ್ರಳೆ ಕೊನೆ ಫಾಸ್ಟ್ ಆಗಿ ಅಸೇ ಪ್ರೀತಿಯಿಂದ ನಿಮ್ಮ ಬದುಕದ ಜರ್ನಿ ಎಲ್ಲ ನಮ್ಮೊಟ್ಟಿಗೆ ಹೇಳಿದಿರಿ. ನೀವು ಜರ್ಮನಿದ ತಂತ್ರಜ್ಞಾನದೊಟ್ಟು ಇದ್ದಲ್ಲ, ನಿಮ್ಮ ನಾಡಗಿಲಿರ್ತದ ಆ ಕುಂಬಾರ ಭಾಷೆದ ಸೊಗಡು, ನಿಮ್ಮ ಈ ಮಣ್ಣದ ಮೇಲೆ ಇರ್ತಂತ ಗೌರವ ಮುಂದಿನ ಯುವ ಸಮುದಾಯ ಅದು ಸ್ಫೂರ್ತಿಯಾಗಿರಲಿ. ಇಂಜಿನಿಯರಿಂಗ್, ಮ್ಯಾರಥಾನ್, ಮಾಡೆಲಿಂಗ್, ಮತ್ತೆ ರೈಡಿಂಗ್, ವ್ಲಾಗ್, ನಿರೂಪಣೆ, ಹಿಂಗೇನೆ ನೀವು ಕಾಲ್ ಬಚ್ಚಿದ ಎಲ್ಲ ಕ್ಷೇತ್ರ ಎಲ್ಲ ನಿಮ್ಮ ಸಾಧನದ ಪಥಕ್ಕೆ ಹಿಂಗೇನೆ ಸಾಗಿರಲಿ. ಇಸತ್ತಮುಟ್ಟ ನಮ್ಮ ಸ್ಟುಡಿಯೋಲಿ ನೀವು ಬಂದದ, ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿರಿ ನಮ್ಮ ಪರವಾಗಿ, ನಮ್ಮೆಲ್ಲ ರೇಡಿಯೋನಿನಾದ ಕೇಳುಗರ ಪರವಾಗಿ ನಿಮ್ಮ ಈ ಹೃದಯಪೂರ್ವಕವಾಗಿ ನಾನು ಧನ್ಯವಾದನ ಹೇಳಲ್ಲೆ. ನಿಮ್ಮ ಮುಂದಿನ ಎಲ್ಲ ಕನಸುಗಳ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಎನ್ಸೆಂಡ್ ಇದ್ದಲ್ಲ ನನ್ನ ಒಂದಿನ ಹಿಂಗೆ ಕರೆದಿ ಮಾತಾಡಿಸ್ತೇನೆ, ಆಸೆ ದೊಡ್ಡಗೆಂತೆಲ್ಲ ಸಾಧನೆ ಮಾಡಲ್ಲ, ಆ ತಡೆ ಮಾಡ ಸಣ್ಣ ಪುಟ್ಟ ಸಾಧನೆನ ಒಂದು ರೆಕಗ್ನೈಸ್ ಮಾಡಿದ ಕರೆ ನಂಗೆ ತುಂಬಾ ಖುಷಿ ಆಯ್ತು, ನೀವು ಮಾತಾಡಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಇದು ಈ ಒಂದು ಪ್ರೋಗ್ರಾಮ್ ಇನ್ನೆಲ್ಲ ತುಂಬಾ ಎಪಿಸೋಡ್ಸ್ಗಳಾಗಿರಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ.
0: ಇದಾಗಿರುತ್ತೆ ಇಂದಿನ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾವು ಎಸ್ಸೆ ಎತ್ತರ ಬೆಳೆದಲ್ಲ ನಮ್ಮ ಬೇರೆ, ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ಹೆಮ್ಮೆಂದ ಒಪ್ಪನ್ ಬಂದರೆ ಮಾತ್ರ ನಮ್ಮ ಸಾಧನೆ ನಿಜವಾದ ಒಂದು ಗೌರವ ಸಿಕ್ಕುತ್ತೆ ಅಂತ ಹೇಳಿಕೆ ನಮ್ಮ ಇಂದಿನ ಕಾರ್ಯಕ್ರಮದ ನಂಟರು ಸಂಧ್ಯಾ ಅವರೇ ಸಾಕ್ಷಿಂದ. ಇದರಲ್ಲಿ ಕೊನೆ ಇನ್ನೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿಯಾದೆ. ಅಸತ್ತಮುಟ್ಟ ಕೇಳಿರ್ನಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇಸತ್ತಿಮುಟ್ಟು ಮಂಡನ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ. ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರಲಿ ಛತ್ರಿ ಆಗಿರಲಿ, ಕಲರ್ಫುಲ್ ಆಗಿರಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದರೆ ಇದು ಒಂದು ಫೈನ್ ಮತ್ತು ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ಮ ಛತ್ರಿ ಕಳೆದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗೆ ನಮ್ಮ ಕೈಯಿಂದ ಮಿಸ್ ಆಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಇರಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ ಇದ್ದು

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 ಎಫ್ ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಚಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸ್

ಹೋಗೋದಕ್ಕಾಗುವಂತ ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: కృషి మంత్రుల నష్టను తూదు తూదు సాకాను లాభ తూరగే తిక్కుచి
3: సురుసురుకు కృషి ఇర్లెకని ఎన్నలానే బరా
2: ఇవరమణి ఇప్పంది కుల్లువన నినంతూ నాకు అంచదాల తోచింకి పూరెట్ల బులెడ్డు
3: ఏ ఇత్తే ఉండు ఈరి ఈర్న జాగద మన్నును పరీక్ష మల్దారా
2: ఇవరమణి పంది కుల్లు మన్ను నేర పరీక్ష అనిపేరే
3: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 1 4 0 8 0 8 ಫೋನ್ ನಂಬರ್ ಕೊಡೋರ 97 3 1 4 0 8 0 8. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.